ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ನರಸಿಂಹನ ಪಾದವ ಭಜನೆಯ ಮಾಡು. ಶ್ರೀ ನರಸಿಂಹನ ಪಾದವ ಭಜನೆಯ ಮಾಡು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಜಯ ಜಯ ಲಕ್ಷ್ಮೀ ನರಸಿಂಹ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಕಣ್ಣೇನಾ ದಕ್ಷಿಣ ಶೇಷಾದ್ರಿಯ ವೆಂಕಟರಮಣನ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮೇಲ್ಧ್ವನಿ 90.4 ಎಫ್ಎಂ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಬಾರಯ್ಯ ವೆಂಕಟರಮಣ, ನನ್ನ ಭಾಗ್ಯದ ನಿಧಿಯೇ ಬಾರಯ್ಯ ವೆಂಕಟರಮಣ.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಶಿಕ್ಷಕರು ಸಾಹಿತಿಗಳು ಆದಂತಹ ನಾಗೇಶ್ ಜೆ ನಾಯಕ್ ಅವರು.
1: ಕಣ್ಮರೆಯಾಗುತ್ತಿರುವ ಮಾನವೀಯ ಮೌಲ್ಯಗಳು. ಕರುಣಾಳು ಬಾಬೆಳಕೆ ಮುಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಇರುಳು ಕತ್ತಲೆಯ ಗವಿ ದಾರಿ ಬಲುದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಎಂದರು ಕವಿ ಬಿಎಂ ಶ್ರೀಕಂಠಯ್ಯನವರು. ಇಂದು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡು ಕತ್ತಲಲ್ಲಿ ಮುಳುಗಿರುವ ಲೋಕಜನಕ್ಕೆ ಬೆಳಕಾಗುವಂತ ಮನುಷ್ಯ ಪ್ರೀತಿಯ ಸೌಜನ್ಯದ ಮೌಲ್ಯಗಳು ಅವಶ್ಯಕವೆನಿಸಿವೆ. ಮನುಷ್ಯನಲ್ಲಿರಬೇಕಾದ ಅಗತ್ಯ ಗುಣಗಳನ್ನು ಮಾನವೀಯ ಮೌಲ್ಯಗಳೆನ್ನುತ್ತೇವೆ. ಪ್ರೀತಿ, ವಿಶ್ವಾಸ, ನಂಬಿಕೆ, ಕರುಣೆ, ದಯೆ, ಅನುಕಂಪ, ನಿಸ್ವಾರ್ಥ, ಸಹಾಯ ಮಾಡುವ ಗುಣ, ಸ್ನೇಹಪರತೆ, ಸೇವಾ ಮನೋಭಾವನೆ, ತಂದೆ ತಾಯಿ ಗುರು ಹಿರಿಯರಲ್ಲಿ ಗೌರವ, ವಿಧೇಯತೆ, ಸಹೋದರತೆ ಎಲ್ಲವೂ ಮೌಲ್ಯಗಳ ಒಂದು ಮುಖಗಳೇ. ಇಂದು ನಮಗೆ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವ ಜನಾಂಗದ ಬಗ್ಗೆ ಚಿಂತಿಸುವ ರಾಜಕಾರಣಿಗಳು, ಧಾರ್ಮಿಕ ನೇತಾರರು, ಆಧ್ಯಾತ್ಮವಾದಿಗಳು ಬೇಕಾಗಿದ್ದಾರೆ ಎಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ನುಡಿದಿದ್ದಾರೆ. ನೈತಿಕತೆ, ಮೌಲ್ಯಗಳೇ ಇಲ್ಲದ ನೇತಾರರು ದೇಶವನ್ನು ಅಧಪತನದ ಹಾದಿಗೆ ತಳ್ಳುತ್ತಾರೆ. ಇಂದಿನ ವಿಚಿತ್ರ ಸನ್ನಿವೇಶವನ್ನು ಎಸ್ ಷಡಕ್ಷರಿ ಅವರು ತಮ್ಮ ಕ್ಷಣಹೊತ್ತು ಅಣಿಮುತ್ತು ಪುಸ್ತಕದಲ್ಲಿ ಹೀಗೆ ದಾಖಲಿಸುತ್ತಾರೆ. ನಮ್ಮ ಮನೆಗಳು ದೊಡ್ಡದಾಗುತ್ತಿವೆ, ಆದರೆ ಕುಟುಂಬಗಳು ಚಿಕ್ಕದಾಗುತ್ತಿವೆ, ಜೊತೆಗೆ ಮನಸ್ಸುಗಳು ಕೂಡ. ಅನುಕೂಲಗಳು ಹೆಚ್ಚಿವೆ, ಆದರೆ ಅನುಭವಿಸಲು ಸಮಯವೇ ಇಲ್ಲ. ಅಸಾಮಾನ್ಯ ವಿದ್ಯಾರ್ಹತೆಗಳಿವೆ, ಆದರೆ ಸಾಮಾನ್ಯ ಜ್ಞಾನ ಕಡಿಮೆಯಾಗಿದೆ. ನಮ್ಮ ಆಸ್ತಿಯ ಪಾಸ್ತಿಯ ಬೆಲೆ ಏರಿದೆ, ಆದರೆ ನಮ್ಮ ಮೌಲ್ಯಗಳೇ ಇಳಿದಿವೆ. ನಮ್ಮ ಜೀವನಕ್ಕೆ ವರ್ಷಗಳನ್ನು ತುಂಬುತ್ತಿದ್ದೇವೆ, ಆದರೆ ವರ್ಷಗಳಿಗೆ ಜೀವ ತುಂಬುತ್ತಿಲ್ಲ. ನಾವು ಚಂದ್ರ ಲೋಕವನ್ನು ಮುಟ್ಟಿ ಬಂದಿದ್ದೇವೆ, ಆದರೆ ನಮ್ಮ ಕಂಪೌಂಡ್ ದಾಟಿ ನೆರೆಯವರನ್ನು ಭೇಟಿಯಾಗಲು ಹೋಗಿಲ್ಲ. ಬರವಣಿಗೆ ಹೆಚ್ಚಾಗಿದೆ, ಅರಿವು ಕಡಿಮೆಯಾಗಿದೆ. ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದೆ, ಆದರೆ ನೈತಿಕತೆ ಕುಸಿದಿದೆ. ಗಂಡ ಹೆಂಡರಿಬ್ಬರ ದುಡಿಮೆ ಹೆಚ್ಚಾಗಿದೆ, ವಿಚ್ಛೇದನಗಳು ಹೆಚ್ಚಾಗಿವೆ. ವಿಶ್ವಶಾಂತಿಯ ಬಗ್ಗೆ ಮಾತನಾಡುತ್ತೇವೆ, ಮನೆಯವರೊಂದಿಗೆ ಕಾದಾಡುತ್ತೇವೆ,

0: ಇವನ್ನೆಲ್ಲ ಗಮನಿಸಿದರೆ ಮನುಷ್ಯ ತನ್ನ ಅಂತಃಸತ್ವವನ್ನು ಮರೆತು ಮೌಲ್ಯಗಳನ್ನು ಕಡೆಗಣಿಸಿ ಕ್ಷಣಿಕ ಆಕರ್ಷಣೆ ಖುಷಿ ಅಗ್ಗದ ಪ್ರಚಾರಕ್ಕೆ ಜೋತು ಬಿದ್ದಿದ್ದಾನೆ ಎಂದೆನಿಸದೇ ಇರದು. ಎಷ್ಟೆಲ್ಲ ಸಾಧನೆಗಳ ಒಡೆಯರು ನಾವಾಗಿದ್ದೇವೆ ಅಲ್ಲವೇ? ಚುಕ್ಕಿ ಚಂದ್ರಮರ ನಾಡಿಗೆ ಲಗ್ಗೆ ಇಟ್ಟಿದ್ದೇವೆ, ಸಾಗರದ ಅಳಕ್ಕೂ ಭೇಟಿ ಕೊಟ್ಟಿದ್ದೇವೆ, ಗಗನ ಚುಂಬಿ ಶಿಖರಗಳ ನೆತ್ತಿಗೆ ಮುತ್ತಿಟ್ಟಿದ್ದೇವೆ, ಸಕಲ ಜೀವಿಗಳ ಜನ್ಮ ಜಲಾಡಿಬಿಟ್ಟಿದ್ದೇವೆ. ದುರ್ದೈವ ಎಂದರೆ ಮಾನವೀಯತೆಯನ್ನು ಮಾತ್ರ ಮರೆತು ಬಿಟ್ಟಿದ್ದೇವೆ. ಪ್ರತಿಯೊಬ್ಬ ತಂದೆ ತಾಯಿಯಂದರನ್ನು ಮಾತನಾಡಿಸಿ ನೋಡಿ. ಅವರು ತಮ್ಮ ಮಕ್ಕಳ ಬಗ್ಗೆ, ಅವರು ತಮ್ಮನ್ನು ನಿರ್ಲಕ್ಷಿಸುತ್ತಿರುವ ಬಗ್ಗೆ ದೂರು ಹೇಳುತ್ತಾರೆ. ಅಗೌರವ, ಅವಿಧೇಯತೆ, ಹೆತ್ತವರ ಬಗ್ಗೆ ಅನಾದರ, ನಿಷ್ಕಾಳಜಿ ಇಂದು ಮಕ್ಕಳಲ್ಲಿ ಎದ್ದು ಕಾಣುತ್ತಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜವೈಭೋಗಗಳ ತೊರೆದು ವನವಾಸಕ್ಕೆ ನಡೆದ ತ್ರೇತಾಯುಗದ ರಾಮನಲ್ಲಿ ಪತ್ನಿವಾಕ್ಯ ಪರಿಪಾಲನೆಗಾಗಿ ಇದ್ದ ಬದ್ದ ಆಸ್ತಿ ಕಸಿದು ಹೆತ್ತವರನ್ನು ಅನಾಥಾಲಯಕ್ಕೆ ದೂಡುವ ಕಲಿಯುಗದ ರಾಮನಲ್ಲಿ ದೊಡ್ಡ ವಿಪರ್ಯಾಸದ ಸಂದರ್ಭದಲ್ಲಿದ್ದೇವೆ. ಅಶೋಕ ಚಕ್ರವರ್ತಿ ತನಗೆ ನಮಸ್ಕರಿಸುತ್ತಿದ್ದ ಸಾಮಾನ್ಯ ಪ್ರಜೆಗೂ ತಲೆಬಾಗಿ ನಮಸ್ಕರಿಸುತ್ತಿದ್ದನಂತೆ. ಇಂದು ಕಟ್ಟಕಡೆಯ ಸಾಮಾನ್ಯ ಮನುಷ್ಯನಿಗೆ ಸಿಗುವ ಗೌರವ ನಮಗೆ ಗೊತ್ತೇ ಇದೆ. ತುಂಬಿದ ಜೇಬಿಗೆ, ಹೊಂದಿದ ಪದವಿಗೆ, ಎದ್ದು ನಿಂತ ಮುಗಿಲೆತ್ತರದ ಮಹಲಿಗೆ ತಲೆಬಾಗಿ ನಮಸ್ಕರಿಸುವ ಪರಿಪಾಠ ಬೆಳೆದಿದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವವರನ್ನು ನಿಜವಾದ ದೇವರಿಗೆ ಹೋಲಿಸುವ ಸಂಸ್ಕೃತಿ ನಮ್ಮದು. ಆದರಿಂದು ಅಪಘಾತ ಸಂಭವಿಸಿ ವಾಹನ ಸವಾರ ನರಳುತ್ತಿದ್ದರೂ ಅವನನ್ನು ಆಸ್ಪತ್ರೆಗೆ ಸಾಗಿಸದೆ ವಿಡಿಯೋ ಮಾಡುವ ಜನರನ್ನು ಕಾಣುತ್ತಿದ್ದೇವೆ. ಯಾವುದಾದರೊಂದು ಅಪೇಕ್ಷೆಯಿಂದಲೇ ಇನ್ನೊಬ್ಬರಿಗೆ ಸಹಾಯ ಮಾಡುವ ಸ್ವಾರ್ಥ ಮನೋಭಾವನೆ ಹೆಚ್ಚಾಗುತ್ತಿದೆ. ನಿಸರ್ಗದಲ್ಲಿ ಅದೆಷ್ಟೊಂದು ವಸ್ತುಗಳು ಕೊಂಚವೂ ಪ್ರತಿಫಲವಿಲ್ಲದೆ ನಿಸ್ವಾರ್ಥ ಸೇವೆ ಮಾಡುತ್ತಿವೆ. ಅದಕ್ಕೆಂದೇ ಕವಿ ಜರಗ್ನಳ್ಳಿ ಶಿವಶಂಕರ್ ಅವರು ತಮ್ಮ ಕವಿತೆಯಲ್ಲಿ ಮನುಷ್ಯನ ಬದುಕಿನ ಕ್ಷಣಿಕತೆ, ನಿಸರ್ಗದ ಶಾಶ್ವತ ಸತ್ಯವನ್ನು ಹೀಗೆ ಹೇಳುತ್ತಾರೆ. ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು. ನೂರಾರು ವರ್ಷ, ನೂರು ವರ್ಷ ಆಳಿದ ಅರಸ ಹೆನವಾಗಿ ಉಳಿಯಲಿಲ್ಲ ಮೂರು ದಿವಸ. ಈ ದೇಶ ಹೆಣ್ಣನ್ನು ದೇವತೆಯ ಸ್ಥಾನದಲ್ಲಿಟ್ಟು ಪೂಜಿಸುತ್ತದೆ. ನದಿ, ಭೂಮಿ, ದೇಶಕ್ಕೆಲ್ಲ ಆಕೆಯ ಹೆಸರಿಟ್ಟು ಆರಾಧಿಸುತ್ತದೆ. ಆದರೆ ಅದೇ ಮಾತ್ರ ಸ್ವರೂಪಿ ಹೆಣ್ಣನ್ನು ಚಿತ್ರಹಿಂಸೆಗೆ ಗುರಿ ಮಾಡುವ, ದೌರ್ಜನ್ಯ ನೀಡುವ ಅಮಾನುಷ ವರ್ತನೆ ಹೆಚ್ಚುತ್ತಿದೆ. ಇಲ್ಲಿ ಈ ನೆಲದಲ್ಲಿ ಗುಡಿಸಲಲ್ಲಿ ಜೀವ ಸುಟ್ಟವರು ಗ್ರಹ ನಕ್ಷತ್ರಗಳಲ್ಲಿ ಜೀವ ಹುಡುಕಲು ಹಾರಿದರು ಎಂದು ಕವಿ ಜಂಬನಾಮರ್ಚಿಂತ್ ಅವರು ಈ ನಾಡಿನ ಮನುಷ್ಯ ದ್ವೇಷಿಗಳ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಾರೆ. ಯಾಕೆ ಹೀಗಾಗುತ್ತಿದೆ ಎಂದು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡರೆ ಇದಕ್ಕೆ ಉತ್ತರಗಳು ಹಲವಾರು. ಅವಿಭಕ್ತ ಕುಟುಂಬ ಪದ್ಧತಿಯ ಕಣ್ಮರೆ, ಪಾಶ್ಚಾತ್ಯ ಸಂಸ್ಕೃತಿಯ ಅಂಧಾನುಕರಣೆ, ಸದಾ ಒತ್ತಡದ ಮತ್ತು ವ್ಯಸ್ತ ಜೀವನ, ಆಧುನಿಕ ಜೀವನ ಶೈಲಿ, ಮಾಧ್ಯಮಗಳ ಮೊಬೈಲ್ ಪ್ರಭಾವ, ಮಾನವೀಯ ಮೌಲ್ಯಗಳನ್ನು ಇಂದಿನ ಯುವಜನತೆಯ ಅಂತರ್ಯದಲ್ಲಿ ಬೆಳೆಸುವುದು ಹೇಗೆ ಎಂದು ಚಿಂತಿಸಿದಾಗ ಒಂದಷ್ಟು ಪರಿಹಾರಗಳು ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತವೆ. ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು, ಹಣ ಸಂಪಾದನೆಯ ಪರಮ ಗುರಿಯಲ್ಲ ಎಂಬುದನ್ನು ತಿಳಿ ಹೇಳಬೇಕು, ಮನಸ್ಸನ್ನು ಅರಳಿಸುವ ಸಾಹಿತ್ಯ ಕೃತಿಗಳನ್ನು ಓದಲು ಪ್ರೇರೇಪಿಸಬೇಕು, ಸತ್ಸಂಗದ ಸಹವಾಸ ಕಲಿಸಬೇಕು. ಅರಳುವ ಮೊಗ್ಗನ್ನು ಜತನದಿಂದ ಕಾಪಾಡಿದಾಗಲೇ ಅದು ಅರಳಿ ಸುತ್ತ ಪರಿಮಳ ಚೆಲ್ಲಲು ಸಾಧ್ಯ. ಹಾಗೆಯೇ ಮಕ್ಕಳಿಗೆ ಚಿಕ್ಕವರಿರುವಾಗಲೇ ಮಾನವೀಯ ಮೌಲ್ಯಗಳ ಅರಿವು ನೀಡಿ ಸುಸಂಸ್ಕೃತರನ್ನಾಗಿಸುವುದು ಇಂದಿನ ಆದ್ಯ ಕರ್ತವ್ಯ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಶಿಕ್ಷಕರು ಸಾಹಿತಿಗಳು ಆದಂತಹ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇಂದಿನಿಂದ 15ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂಥೇಳಿ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. 15ನೇ ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ. ಮೊದಲ ಶ್ಲೋಕ.

ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷವೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನ ತಿಳಿದವನು ವೇದಗಳನ್ನು ತಿಳಿದವನು. ಸೊ ಇಲ್ಲಿ ಬೇರುಗಳು ಮೇಲಿವೆಯಂತೆ, ರೆಂಬೆಗಳು ಕೆಳಗಿವೆಯಂತೆ, ಆ ಥರ ಮರನ ನೀವು ಯಾವತ್ತಾದರೂ ನೋಡಿದ್ದೀರಾ? ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ ಆ ಥರ ಮರ ಇದೆ ಅಂತೇಳಿ. ಸೊ ಇಲ್ಲಿ ಯಾವುದನ್ನ ಹೇಳಲಾಗಿದೆ? ಅಶ್ವತ್ಥ ವೃಕ್ಷ ಅಂಥೇಳಿ. ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿ ಬೀಳುವುದನ್ನು ಇಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದೆ. ಫಲಾಪೇಕ್ಷಿತ ಕರ್ಮಗಳಲ್ಲಿ ನಿರತನಾದವನ ಮಟ್ಟಿಗೆ ಅಶ್ವತ್ಥ ವೃಕ್ಷಕ್ಕೆ ಕೊನೆಯೇ ಇಲ್ಲ. ಅವನು ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಲೆಯುತ್ತಾ ಇರ್ತಾನೆ. ಈ ಐಹಿಕ ಜಗತ್ತಿನ ವೃಕ್ಷಕ್ಕೆ ಕೊನೆಯೇ ಇಲ್ಲ. ಈ ವೃಕ್ಷಕ್ಕೆ ಅಂಟಿಕೊಂಡವನಿಗೆ ಮುಕ್ತಿಯ ಸಾಧ್ಯತೆ ಇಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಅಂದರೆ ಈಗ ಒಂದು ಮರದ ಪ್ರತಿಬಿಂಬವನ್ನು ನಾವು ನೀರಿನಲ್ಲಿ ಕಾಣುತ್ತೇವೆ. ಸೊ ನೀರಿನಲ್ಲಿ ಈಗ ನಮಗೆ ಪ್ರತಿಬಿಂಬದಲ್ಲಿ ಒಂದು ಹಣ್ಣು ಕೂಡ ಕಾಣಿಸುತ್ತೆ. ಸೊ ಅದು ಪ್ರತಿಬಿಂಬ ಹೇಗೆ ಕಾಣಿಸುತ್ತೆ ನೀರಿನಲ್ಲಿ ಮರದ ಪ್ರತಿಬಿಂಬ? ಬೇರುಗಳು ಮೇಲ್ಗಡೆ ಇದ್ದ ಹಾಗೆ ರೆಂಬೆ ಕೆಳಗಡೆ ಇರುವ ಥರ ಕಾಣಿಸುತ್ತೆ ಆ ಪ್ರತಿಬಿಂಬ ಅಲ್ವಾ? ಸೊ ಹಣ್ಣನ್ನು ಈಗ ನಾವು ಕಾಣ್ತೀವಿ ಪ್ರತಿಬಿಂಬದಲ್ಲಿ, ಹಣ್ಣನ್ನು ನಮಗೆ ಕೊಯ್ಯೋದಿಕ್ಕಾಗುತ್ತಾ? ಪ್ರತಿಬಿಂಬದಿಂದ ನಮ್ಗೆ ಹಣ್ಣನ್ನು ತೆಗೆಯೋದಿಕ್ಕಾಗುತ್ತಾ? ಇಲ್ಲ. ಸಿಗುತ್ತೆ ನಮ್ಗೆ ಹಣ್ಣು, ಸಿಗಲ್ಲ ಅಂತೇಳಿ ಅಲ್ಲ. ಏನು ಮಾಡಬೇಕು? ನಾವು ಮರಕ್ಕೆ ಹತ್ತಬೇಕು, ಮರದಿಂದ ನಾವು ಅದನ್ನ ಕೊಯ್ಯಬೇಕು. ಪ್ರತಿಬಿಂಬದಿಂದ ನಮಗೆ ಹಣ್ಣು ಸಿಗೋದಕ್ಕೆ ಸಾಧ್ಯವಿಲ್ಲ. ಅದೇ ಥರ ಇಲ್ಲಿ ನಾವು ವಾಸಿಸ್ತಾ ಇರುವಂತಹ ಈ ಜಗತ್ತನ್ನು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅಂತ ಹೇಳಲಾಗಿದೆ. ಇಲ್ಲಿ ನಿಜವಾದ ರೀತಿಯಲ್ಲಿ ಯಾವುದೂ ಇಲ್ಲ. ಇಲ್ಲಿ ನಾವು ಸುಖ ಸಂತೋಷವನ್ನು ಬಯಸ್ತೀವಿ, ಶಾಶ್ವತವಾದಂತಹ ಸುಖ ಸಂತೋಷವನ್ನು ಅರಸ್ತಾ ಹೋಗ್ತೀವಿ ನಾವು. ಆದರೆ ಶಾಶ್ವತವಾದಂಥ ಅನುಭವ ಯಾವುದೂ ಇಲ್ಲಿ ಇಲ್ಲ, ಅದೆಲ್ಲವೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಈ ಜಗತ್ತೇ ಒಂದು ತಾತ್ಕಾಲಿಕವಾಗಿರುವಂತೆ ನಮ್ಮ ಜೀವನವು ಕೂಡ ಅಷ್ಟೇ ತಾತ್ಕಾಲಿಕವಾಗಿರುವಂಥದ್ದು. ಯಾವ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ನಮ್ಮ ಮೃತ್ಯು ಕೂಡ ಆಗ್ಬೋದು. ಸೊ ನಾವು ಈ ಜಗತ್ತನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗುವಂಥ ಯೋಚನೆಯನ್ನು ಮಾಡಬಾರ್ದು. ಶಾಶ್ವತವಾದಂಥ ಲೋಕಕ್ಕೆ ಹೋಗುವ ಇಚ್ಛೆಯನ್ನು ಬೆಳೆಸಿಕೊಳ್ಬೇಕು ಅಂತೇಳಿ. ಈಗ ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬ ನಮಗೆ ಕಂಡಾಗ, ಒಂದು ವಸ್ತುವಿನ ಪ್ರತಿಬಿಂಬ ಕನ್ನಡಿಯಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ಆ ವಸ್ತು ಬೇಕು ಅಂತಿದ್ರೆ ಕನ್ನಡಿಯಿಂದ ಅದನ್ನು ನಾವು ಕಿತ್ಕೊಳ್ಳೋದಿಕ್ಕಾಗುತ್ತಾ? ಇಲ್ಲ. ಸಿಗುತ್ತೆ ನಮಗೆ ಆ ವಸ್ತು, ಏನು ಮಾಡಬೇಕು ನಾವು? ಜಸ್ಟ್ ಟರ್ನ್ ಮಾಡಬೇಕಷ್ಟೇ. ಎಲ್ಲಿದೆಯೋ ಅಲ್ಲಿ ನಾವು ತಿರುಗಬೇಕು, ಆವಾಗ ನಮಗದು ಸಿಗುತ್ತಲ್ವಾ? ಹಾಗೆ ನಾವು ಆಧ್ಯಾತ್ಮಿಕ ತೆಡೆಗೆ ನಾವು ತಿರುಗಿದಾಗ ನಿಜವಾದ ಸುಖ ಸಂತೋಷದ ಅನುಭವ ನಮಗಾಗುತ್ತೆ. ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ತಾತ್ಕಾಲಿಕವಾಗಿ ಇರುತ್ತೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಮನುಷ್ಯನು ಮೇಲೇರಲು ರಚಿತವಾಗಿರುವ ವೇದ ಮಂತ್ರಗಳನ್ನು ಮರದ ಎಲೆಗಳು ಅಂತ ಇಲ್ಲಿ ಕರೆದಿದೆ. ಈ ಮರದ ಬೇರುಗಳು ಮೇಲ್ಮುಖವಾಗಿ ಕೂಡ ಬೆಳೆಯುತ್ತದೆ. ಸೊ ಬ್ರಹ್ಮ ಈ ವಿಶ್ವದ ಅತ್ಯುನ್ನತ ಲೋಕದಲ್ಲಿದ್ದಾನೆ. ಈ ಮರದ ಬೇರುಗಳು ಅಲ್ಲಿಂದ ಪ್ರಾರಂಭವಾಗುತ್ತವೆ. ಅವಿನಾಶಿಯಾದ ಈ ಮಾಯೆಯ ವೃಕ್ಷವನ್ನು ಮನುಷ್ಯನು ಅರ್ಥ ಮಾಡಿಕೊಂಡ್ರೆ ಅದರಿಂದ ಹೊರಕ್ಕೆ ಬರವಲ್ಲ. ಬಿಡಿಸಿಕೊಳ್ಳುವ ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಬೇಕು. ಈ ಅಹಿಕ ತೊಡಕಿನಿಂದ ಪಾರಾಗಲು ಹಲವು ಪ್ರಕ್ರಿಯೆಗಳಿವೆ ಎಂಬುದನ್ನು ಹಿಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಸೊ ಭಗವಂತನ ಭಕ್ತಿ ಸೇವೆಯ ಅತ್ಯುತ್ತಮ ಮಾರ್ಗ ಎನ್ನುವುದನ್ನು 13ನೇ ಅಧ್ಯಾಯದವರೆಗೆ ಕಂಡಿದ್ದೇವೆ. ಭಕ್ತಿ ಸೇವೆಯ ಮೂಲ ತತ್ವವು ಐಹಿಕ ಕ್ರಿಯೆಗಳಲ್ಲಿ ನಿರಾಸಕ್ತಿ ಮತ್ತು ಭಗವಂತನ ದಿವ್ಯ ಸೇವೆಯಲ್ಲಿ ಆಸಕ್ತಿ. ಐಹಿಕ ಜಗತ್ತಿನಲ್ಲಿನ ಆಸಕ್ತಿಯನ್ನು ಕಿತ್ತುಹಾಕುವ ಪ್ರಕ್ರಿಯೆಯನ್ನು ಈ ಅಧ್ಯಾಯದ ಪ್ರಾರಂಭದಲ್ಲಿ ಚರ್ಚಿಸಿದೆ. ಐಹಿಕ ಜಗತ್ತಿನ ಬೇರು ಮೇಲಕ್ಕೆ ಬೆಳೆಯುತ್ತದೆ ಎಂದರೆ ಅದು ಸಮಸ್ತ ಐಹಿಕ ವಸ್ತುವಿನಿಂದ ವಿಶ್ವದ ಅತ್ಯುನ್ನತ ಲೋಕದಿಂದ ಪ್ರಾರಂಭವಾಗುತ್ತೆ. ಅಲ್ಲಿಂದ ಅದು ಇಡೀ ವಿಶ್ವವನ್ನು ವ್ಯಾಪಿಸುತ್ತದೆ. ಅದರ ಹಲವಾರು ರೆಂಬೆಗಳು ವಿವಿಧ ಲೋಕ ವ್ಯೂಹಗಳನ್ನು ಪ್ರತಿನಿಧಿಸುತ್ತವೆ. ಹಣ್ಣುಗಳು ಜೀವಿಯ ಕರ್ಮಗಳ ಫಲವನ್ನು ಪ್ರತಿನಿಧಿಸುತ್ತವೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಇವೇ ಆ ಕರ್ಮಗಳು. ಶಾಖೆಗಳು ಕೆಳಮುಖವಾಗಿ, ಬೇರುಗಳು ಮೇಲ್ಮುಖವಾಗಿರುವ ಈ ವೃಕ್ಷವನ್ನು ಈ ಲೋಕದಲ್ಲಿ ಕಾಣಲಾಗುವುದಿಲ್ಲ. ಆದರೆ ಅಂತಹ ವೃಕ್ಷ ಉಂಟು. ಜಲಾಶಯದ ಪಕ್ಕದಲ್ಲಿ ಈ ಮರವನ್ನು ಕಾಣಬಹುದು. ದಡದ ಮೇಲಿನ ಮರಗಳ ಪ್ರತಿಬಿಂಬದಲ್ಲಿ ಶಾಖೆಗಳು ಕೆಳಮುಖವಾಗಿರುವುದನ್ನು, ಬೇರುಗಳು ಮೇಲಿರುವುದನ್ನು ನಾವು ಕಾಣಬಹುದು. ಅಂದರೆ ಈ ಐಹಿಕ ಜಗತ್ತಿನ ವೃಕ್ಷ ಆಧ್ಯಾತ್ಮಿಕ ಜಗತ್ತಿನ ನಿಜವಾದ ವೃಕ್ಷದ ಪ್ರತಿಬಿಂಬ ಮಾತ್ರ. ಮರದ ಪ್ರತಿಬಿಂಬ ನೀರ ಮೇಲೆ ಇರುವಂತೆ ಆಧ್ಯಾತ್ಮಿಕ ಜಗತ್ತಿನ ಈ ಪ್ರತಿಬಿಂಬ ಆಸೆಯ ಮೇಲೆ ಸ್ಥಿತವಾಗಿರುತ್ತದೆ. ವಸ್ತುಗಳು ಈ ಪ್ರತಿಬಿಂಬಿತ
ಅಹಿಕ ಬೆಳಕಿನಲ್ಲಿ ನೆಲೆಯಾಗುವುದಕ್ಕೆ ಆಸೆ ಕಾರಣ. ಈ ಅಹಿಕ ಅಸ್ತಿತ್ವದ ಹೊರಕ್ಕೆ ಹೋಗ ಬಯಸುವವರು ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ಈ ವೃಕ್ಷವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು. ಆಗ ಅವನು ಅದರೊಡನೆ ತನ್ನ ಸಂಬಂಧವನ್ನು ಕಡಿದುಕೊಳ್ಳಬಹುದು. ಈ ಮರವು ನಿಜವಾದ ಮರದ ಪ್ರತಿಬಿಂಬವಾದ್ದರಿಂದ ಅದರ ಪಡಿಯಚ್ಚಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿಯೊಂದು ಇದೆ. ಈ ಅಹಿಕ ವೃಕ್ಷದ ಬೇರು ಬ್ರಹ್ಮನೆಂದು ನಿರಾಕಾರವಾದಿಗಳು ಭಾವಿಸುತ್ತಾರೆ. ಸಾಂಖ್ಯ ಸಿದ್ಧಾಂತದ ಪ್ರಕಾರ ಪ್ರಕೃತಿ ಪುರುಷ ಈ ಬೇರಿನಿಂದ ಬರುತ್ತಾರೆ. ಅನಂತರ ಗುಣತ್ರಯಗಳು, ಅನಂತರ ಪಂಚಮಹಾಭೂತಗಳು, ಅನಂತರ ದಶೇಂದ್ರಿಯಗಳು, ಮನಸ್ಸು ಮೊದಲಾದವು ಬರುತ್ತದೆ. ಹೀಗೆ ಅವರು ಇಡೀ ಐಹಿಕ ಜಗತ್ತನ್ನು 24 ಘಟಕಾಂಶಗಳಾಗಿ ವಿಭಾಗಿಸುತ್ತಾರೆ. ಬ್ರಹ್ಮ ಎಲ್ಲ ಅಭಿವ್ಯಕ್ತಿಗಳ ಕೇಂದ್ರವಾದರೆ ಈ ಐಹಿಕ ಜಗತ್ತು 180 ಡಿಗ್ರಿಗಳಷ್ಟು ಕೇಂದ್ರದ ಅಭಿವ್ಯಕ್ತಿ. ಇನ್ನುಳಿದ 180 ಡಿಗ್ರಿಗಳ ಮಟ್ಟಿಗೆ ಆಧ್ಯಾತ್ಮಿಕ ಜಗತ್ತು. ಐಹಿಕ ಜಗತ್ತು ವಿಕೃತ ಪ್ರತಿಬಿಂಬ. ಆದ್ದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೇ ವೈವಿಧ್ಯವಿರಬೇಕು. ಆದರೆ ವಾಸ್ತವದಲ್ಲಿ ಇದೆ ಅಲ್ಲಿ. ಪ್ರಕೃತಿಯು ಪರಮಪ್ರಭುವಿನ ಬಹಿರಂಗ ಶಕ್ತಿ, ಸ್ವತಃ ಪರಮಪ್ರಭುವೇ ಪುರುಷ. ಸೊ ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಿದೆ. ಈ ಅಭಿವ್ಯಕ್ತಿಯು ಐಹಿಕವಾದ್ದರಿಂದ ಅದು ಅಲ್ಪಕಾಲದ್ದು. ಪ್ರತಿಬಿಂಬವು ತಾತ್ಕಾಲಿಕ, ಅದು ಕೆಲವೊಮ್ಮೆ ಕಾಣಿಸುತ್ತದೆ, ಕೆಲವೊಮ್ಮೆ ಕಾಣಿಸುವುದಿಲ್ಲ. ಈ ಪ್ರತಿಬಿಂಬದ ಮೂಲವು ಶಾಶ್ವತವಾದದ್ದು. ನಿಜವಾದ ವೃಕ್ಷದ ಐಹಿಕ ಪ್ರತಿಬಿಂಬವನ್ನು ನಾವು ತೊಡೆದು ಹಾಕಬೇಕು. ಒಬ್ಬ ಮನುಷ್ಯ ವೇದಗಳನ್ನು ತಿಳಿದುಕೊಂಡಿದ್ದಾನೆ ಅಂದಾಗ ಈ ಐಹಿಕ ಜಗತ್ತಿನಲ್ಲಿನ ಆಸಕ್ತಿಯನ್ನು ಹೇಗೆ ಕತ್ತರಿಸಿ ಹಾಕಬೇಕು ಎನ್ನುವುದನ್ನು ಅವನು ತಿಳಿದುಕೊಂಡಿದ್ದಾನೆ ಎಂದೇ ಭಾವನೆ. ಆ ಪ್ರಕ್ರಿಯೆಯನ್ನು ತಿಳಿದ ಮನುಷ್ಯ ವಾಸ್ತವವಾಗಿ ವೇದಗಳನ್ನು ತಿಳಿದುಕೊಂಡಿದ್ದಾನೆ. ವೇದಗಳ ಕರ್ಮಕಾಂಡಗಳ ಸೂತ್ರಗಳಿಂದ ಆಕರ್ಷಿತನಾಗುವ ಮನುಷ್ಯ ಮರದ ಸುಂದರವಾದ ಹಸಿರೆಲೆಗಳಿಂದ ಆಕರ್ಷಿತನಾಗುತ್ತಾನೆ. ಆತನಿಗೆ ವೇದಗಳ ಉದ್ದೇಶ ಸರಿಯಾಗಿ ಅರ್ಥವಾಗಿರುವುದಿಲ್ಲ. ದೇವೋತ್ತಮ ಪುರುಷನೇ ತಿಳಿಸಿಕೊಡುವಂತೆ ಈ ಪ್ರತಿಬಿಂಬವಾದ ಮರವನ್ನು ಕಡಿದು ಹಾಕಿ ಆಧ್ಯಾತ್ಮಿಕ ಜಗತ್ತಿನ ನಿಜವಾದ ಮರವನ್ನು ಪಡೆಯುವುದೇ ವೇದಗಳ ಉದ್ದೇಶವಾಗಿದೆ. ಸೊ ಈಗ ಪ್ರತಿಬಿಂಬ ಅನ್ನುವಂಥದ್ದು ಅದು ನಿಜವಲ್ಲದಿರಬಹುದು, ಆದರೆ ನಿಜವಾಗಿ ಇರುವಂಥದ್ದನ್ನು ಅದು ತೋರಿಸುತ್ತದೆ. ಸೊ ಮರ ಅಲ್ಲಿ ನಿಜವಾಗಿ ಇರುವುದರಿಂದ ಅದರ ಪ್ರತಿಬಿಂಬ ನೀರಲ್ಲಿ ಕಾಣಿಸುತ್ತೆ. ಹಾಗೆ ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ನಿಜವಾದ ರೀತಿಯಲ್ಲಿ ಅಲ್ಲಿ ಇದೆ. ಅದು ಸೃಷ್ಟಿಕಾಲದಲ್ಲಿ ಸೃಷ್ಟಿಯಾಗುವುದಿಲ್ಲ, ಪ್ರಳಯ ಕಾಲದಲ್ಲಿ ನಾಶವಾಗುವುದಿಲ್ಲ, ಯಾವಾಗಲೂ ಶಾಶ್ವತವಾಗಿರುವಂತಹ ಲೋಕ. ಸೊ ಇಲ್ಲಿ ಇರುವಂಥದ್ದು ಇದು ಪ್ರತಿಬಿಂಬ, ಅದರ ಪ್ರತಿಬಿಂಬದ ಥರ ಇದೆ. ಸೊ ಇಲ್ಲಿ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ನಾವು ಯಾವ ಥರ ಬದುಕ್ತೀವಿ ಇಲ್ಲಿ ಎಲ್ಲವನ್ನು ಮರೆತು, ನಾವು ಯಾರು ಅನ್ನೋದನ್ನು ಮರೆತು, ಭಗವಂತ ಯಾರು ಅನ್ನೋದನ್ನು ಮರೆತು, 3 ಗುಣಗಳಿಂದ ಪ್ರಭಾವಿತರಾಗಿ ನಮಗೆ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಇದನ್ನು ಪ್ರತಿಬಿಂಬ ಅನ್ನೋ ಥರ ಇಲ್ಲಿ ವಿವರಿಸಲಾಗಿದೆ ಐಹಿಕ ಜಗತ್ತನ್ನು. ಶ್ಲೋಕ 2.

0: ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಅಶ್ವತ್ಥ ವೃಕ್ಷದ ವರ್ಣನೆಯನ್ನ ಇಲ್ಲಿ ಇನ್ನಷ್ಟು ವಿವರಿಸಲಾಗಿದೆ. ಅದರ ರೆಂಬೆಗಳು ಎಲ್ಲಾ ದಿಕ್ಕಿನಲ್ಲೂ ಚಾಚಿಕೊಂಡಿವೆ. ಕೆಳಭಾಗಗಳಲ್ಲಿ ಮನುಷ್ಯರು, ಪ್ರಾಣಿಗಳು, ಕುದುರೆಗಳು, ಹಸುಗಳು, ನಾಯಿಗಳು, ಬೆಕ್ಕುಗಳು ಮೊದಲಾದ ಜೀವಿಗಳ ವಿವಿಧ ಅಭಿವ್ಯಕ್ತಿಗಳಿವೆ. ಇವು ರೆಂಬೆಗಳ ಕೆಳಭಾಗದಲ್ಲಿ ನೆಲೆಸಿವೆ. ಮೇಲಿನ ಭಾಗಗಳಲ್ಲಿ ದೇವತೆಗಳು, ಗಂಧರ್ವರು ಮೊದಲಾದ ಉತ್ತಮ ರೂಪದ ಜೀವಿಗಳು ಮತ್ತು ಇನ್ನೂ ಉನ್ನತ ಜೀವ ವರ್ಗಗಳು ಇವೆ. ನೀರು ಮರವನ್ನು ಪೋಷಿಸುವಂತೆ ಐಹಿಕ ಪ್ರಕೃತಿಯ ಮೂರು ಗುಣಗಳು ಈ ಮರವನ್ನ ಪೋಷಿಸುತ್ತವೆ. ಕೆಲವೊಮ್ಮೆ ಒಂದಿಷ್ಟು ಭೂಭಾಗವು ನೀರಿಲ್ಲದೆ ಬಂಜರಾಗಿರುವುದನ್ನು, ಕೆಲವೊಮ್ಮೆ ಒಂದು ಭಾಗವು ಹಸಿರಾಗಿರುವುದನ್ನು ಕಾಣುತ್ತೇವೆ. ಇದೇ ರೀತಿಯಲ್ಲಿ ಐಹಿಕ ಪ್ರಕೃತಿಯ ನಿರ್ದಿಷ್ಟ ಗುಣಗಳು ಪ್ರಮಾಣದಲ್ಲಿ ಹೆಚ್ಚಾಗಿರುವಾಗ ಅದಕ್ಕನುಗುಣವಾಗಿ ವಿವಿಧ ಜೀವವರ್ಗಗಳು ಕಾಣಿಸಿಕೊಳ್ಳುತ್ತವೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: पद्मनीश निरोप घेतीये, उद्या पुन्हा येईन आज, पण तोपर्यंत तुम्ही एकत्र वेणुधोनी 90.4 FM KLE कनसु. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ಗೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ನಿಮಿಷದಿಂದ 8:30 ನಿಮಿಷದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ನಿಮಿಷದಿಂದ 9:00 ಗಂಟೆಯವರೆಗೆ ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 ಗಂಟೆಯಿಂದ 9:30 ನಿಮಿಷಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ನಿಮಿಷದಿಂದ 10:00 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ಗಂಟೆಯಿಂದ 12:00 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ಗಂಟೆಯಿಂದ 12:30 ನಿಮಿಷಕ್ಕೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 ನಿಮಿಷದಿಂದ 1:00 ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 ಗಂಟೆಯಿಂದ 1:30 ನಿಮಿಷಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 ನಿಮಿಷದಿಂದ 2:00 ಗಂಟೆಯವರೆಗೆ ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 ಗಂಟೆಯಿಂದ 2:15 ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ನಿಮಿಷದಿಂದ 4:00 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ಗಂಟೆಯಿಂದ 4:30 ನಿಮಿಷಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ, 4:30 ನಿಮಿಷದಿಂದ 5:00 ಗಂಟೆಯವರೆಗೆ ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 ಗಂಟೆಯಿಂದ 7:35 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ನಿಮಿಷದಿಂದ 7:45 ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ನಿಮಿಷದಿಂದ 8:00 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 ಗಂಟೆಯಿಂದ 8:15 ನಿಮಿಷಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 ನಿಮಿಷದಿಂದ 9:00 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪ್.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ.
1: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶಶಿಕಲಾ ವಾಲಿ. ನಾನು ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದಲ್ಲಿ ಸಹಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಸೊ ನಾನು ಈಗ ಹೇಳಬಯಸ್ತೇನೆಂದ್ರೆ ಮಕ್ಕಳಲ್ಲಿ ಲಸಿಕೆಯ ಮಹತ್ವದ ಬಗ್ಗೆ, ಈ ವಿಷಯದ ಬಗ್ಗೆ ನಾನು ಒಂದಿಷ್ಟು ಪೇರೆಂಟ್ಸಿಗಾಗಲಿ ಜನರಿಗಾಗಲಿ ಟಿಪ್ಸ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಮಕ್ಕಳಲ್ಲಿ ಲಸಿಕೆ ಅಂದ್ರೆ ಏನದು? ಪ್ರತಿರಕ್ಷಣೆ. ಸೊ ಏನಾಗಿರ್ತದಂದ್ರೆ ದುರ್ಬಲವಾದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಕ್ ನಾವು ಲಸಿಕೆ ಕೊಡ್ತೇವೆ. ಸೊ ಎಕ್ಸಾಂಪಲ್ ನಾನು ಹೇಳ್ತೇನೆ, ಪೋಲಿಯೋ, ದಡಾರ್ ಮತ್ತು ಟಿಟ್ಯಾನಿಸ್ ನಂತಹ ಗಂಭೀರ ಮಾರಣಾಂತಿಕ ಕಾಯಿಲೆಗಳಿಂದ ರಕ್ಷಿಸಕ್ ಅತ್ಯಂತ ಅವಶ್ಯಕವಾಗಿದೆ. ಸೊ ಇದು ಏನಾಗ್ತದಂದ್ರ ಭವಿಷ್ಯದ ಅನಾರೋಗ್ಯಗಳನ್ನ ತಡೆಗಟ್ತತಿ ಇದು ಲಸಿಕೆಯಿಂದ. ಸೊ ಮಗುವಿನ ಸುರಕ್ಷಿತ ಮತ್ತು ಆರೋಗ್ಯಕರ ಬೆಳವಣಿಗೆಗೆ ಭದ್ರತೆಯನ್ನು ಒದಗಿಸುತ್ತದ. ಆಮೇಲೆ ಇತರದ ಏನ್ ಪ್ರಾಮುಖ್ಯತೆ ಇದಾವ ಲಸಿಕೆಯದ್ದು ಅಂತ ಅಂದ್ರ, ಮಾರಣಾಂತಿಕ ಕಾಯಿಲೆಗಳಿಂದ ರಕ್ಷಣೆ ಮಾಡ್ತದ ಈ ಲಸಿಕೆ. ಎಕ್ಸಾಂಪಲ್ ಮಕ್ಕಳನ್ನ ಡಿಪ್ತೇರಿಯಾ, ಪರ್ಟುಸಿಸ್ಸು, ಉಪಿಂಗ್ ಕಫ್ ಅಂತ ಏನ್ ಹೇಳ್ತೇವಲ್ಲ ನಾವು, ಕೆಮ್ಮು ಬರ್ತದ. ಆಮೇಲೆ ಹುಟ್ಟಿದಾಗ ನಾವು ಹೆಪಟೈಟಿಸ್ ಬಿ ಅಂತ ಕೊಡ್ತೀವಿ. ಮತ್ತ ಮೆನಿಂಜೈಟಿಸ್ ಅಂದ್ರ ರಿಲೇಟೆಡ್ ಟು ಏನಂತ ಹೇಳ್ತೇವೆ ನಾವು, ಮೆದುಳು ರೋಗ. ಗಂಭೀರ ಈ ಕಾಯಿಲೆಗಳಿಂದ ರಕ್ಷಿಸಕ ಒಂದ್ ನಮ್ ಕಡೆ ಆಯುಧ ಯಾವ್ದಂತಂದ್ರ ಅದು ಲಸಿಕೆ. ಲಸಿಕೆ ಟೈಮ್ ಟು ಟೈಮ್ ಕೊಟ್ರೆ ಇವನ್ನೆಲ್ಲ ನಾವು ರಕ್ಷಿಸಬಹುದು, ಇತರದಿಂದ ನಾವು ಹೊರಗೆ ಬರಬಹುದು. ಇಲ್ಲದಿದ್ರೆ ಏನಾಗ್ತದ, ನ್ಯೂಮೋನಿಯಾ ಮೆದುಳಿನ ಹಾನಿಗೆ ಕಾರಣ ಆಗ್ತಾವ. ಆಮೇಲೆ ಬರೇ ನಮಗ ಅಷ್ಟೇ ವ್ಯಾಕ್ಸಿನೇಷನ್ ಅಂತಲ್ಲ, ಮಕ್ಕಳಿಗೆ ಅಷ್ಟೇ ವ್ಯಾಕ್ಸಿನೇಷನ್ ಅಲ್ಲ, ಸಮುದಾಯದ ಆರೋಗ್ಯದ ಬಗ್ಗೆ ನಾವೇನ್ ಹರ್ಡ್ ಇಮ್ಯುನಿಟಿ ಅಂತ ಏನ್ ಹೇಳ್ತೇವಲ್ಲ, ಮಕ್ಕಳಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸೋದ್ರಿಂದ ಸೋಂಕು ಏನಿರ್ತದಲ್ಲ, ಸೋಂಕು ಅದು ಹರಡುವುದ ಸರಪಳಿ ಏನಿರ್ತದಲ್ಲ ಅದನ್ನ ನಾವು ಮುರಿಬಹುದು, ಅದಕ್ಕೆ ಕಡಿವಾಣ ಹಾಕಬಹುದು. ಆಮೇಲೆ ಏನಾಗ್ತದೆ, ಒಂದು ಮಗು ಇತ್ತಂದ್ರ ಏನಾಗ್ತಿತ್ತು ಅದು ಆ ಮಗು ಸೊ ಎಲ್ಲಾ ಮಕ್ಕಳಿಗೆ ಸ್ಪ್ರೆಡ್ ಮಾಡಬಹುದು. ಇದು ಸುತ್ತಮುತ್ತಲಿನ ಇತರ ಮಕ್ಕಳಿಗೆ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆದ ಕೂಡಲೇ ಏನಾಗ್ತೈತಿ, ಸೊ ಇಂಥವೆಲ್ಲ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ, ಆಮೇಲೆ ಮೆನಿಂಜೈಟಿಸ್ ಅಂತ ಹೇಳ್ತೇವಿ. ಸೊ ಇವೆಲ್ಲ ಶಕ್ತಿ ಕಡಿಮೆ ಇದ್ದ ಮಕ್ಕಳಿಗೆ ಏನಾಗ್ತೈತಿ, ಜಲ್ದಿ ಅದು ಆ ರೋಗ ಏನಾಗ್ತದ ಅವ್ರಿಗೆ ಬಂದ್ಬಿಡ್ತದ. ಸೊ ಅದಕ್ಕೆ ನಾವು ಲಸಿಕೆ ಕೊಡೋದ್ರಿಂದ ಇದನ್ನ ನಾವು ರಕ್ಷಿಸಬಹುದು, ಮಕ್ಕಳನ್ನ ಈ ರೋಗದ ನಿವಾರಣೆ ಮಾಡಬಹುದು. ಆಸ್ಪತ್ರೆ ವೆಚ್ಚ ಮತ್ತು ಭೇಟಿಗಳ ಕಡಿತ, ಈ ಕಾಯಿಲೆಗಳು ಬರದಂತೆ ತಡೆಗಟ್ಟುವುದರಿಂದ ವೈದ್ಯರ ಬಳಿಗೆ ಪದೇ ಪದೇ ಹೋಗುವುದು ಏನಾಗ್ತೈತಿ, ಅಗತ್ಯ ಮತ್ತು ಆಸ್ಪತ್ರೆ ವೆಚ್ಚಗಳು ಕಡಿಮೆ ಆಗುತ್ತವೆ. ಆಮೇಲೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಏನಾಗ್ತದೆ, ವೈದ್ಯಕೀಯ ತಜ್ಞರ ಪ್ರಕಾರ ಲಸಿಕೆಗಳನ್ನು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನ ನೈಸರ್ಗಿಕವಾಗಿ ಬಲಪಡಿಸಲು ತರಬೇತಿ ನೀಡುತ್ತವೆ. ಆಮೇಲೆ ಏನಾಗ್ತೈತಿ, ಭಾರತದಲ್ಲಿ ರಾಷ್ಟ್ರೀಯ ಲಸಿಕೆ ಅಭಿಯಾನ, ನಾವೇನ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಏನ್ ಹೇಳ್ತೇವೆ, ನ್ಯಾಷನಲ್ ಪ್ರೋಗ್ರಾಮ್, ಇತರ ಅಡಿಯದಾಗ ಏನಾಗ್ತೈತಿ, ಜನನದ ನಂತರ ಹುಟ್ಟಿದ ತಕ್ಷಣ ಹಿಡ್ಕೊಂಡು 16 ವರ್ಷದವರೆಗೆ ಮಕ್ಕಳಿಗೆ ಅನೇಕ ಲಸಿಕೆಗಳು ಬರ್ತಾವ. ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ ಇರ್ಬೋದು, ಓರಲ್ ಪೋಲಿಯೋ ಇರ್ಬೋದು, ಇಂಜೆಕ್ಟಬಲ್ ಪೋಲಿಯೋ ಇರ್ಬೋದು, ಡಿಪಿಟಿ ಇರ್ಬೋದು, MMR ಇರ್ಬೋದು. MMR ಅಂದ್ರೆ ಮಿಸಿಲ್ಸ್ ಮಮ್ಸ್ ರುಬೆಲಾ ಅಂತ ಹೇಳ್ತೀವಿ, ದಡಾರ್, ಆಮೇಲೆ ಸಿಡುಬು ರೋಗ, ಆಮೇಲೆ ನ್ಯೂಮೋಕೋಕಲ್ ಅಂತ ಬರ್ತಾವ, ಪೆಂಟಾವೆಲೆಂಟ್ ಅಂತ ಬರ್ತಾವ. ಸೊ ಇದರಿಂದ ನಾವು ಮಕ್ಕಳ ರಕ್ಷಣೆ ಮಾಡಬಹುದು. ಈ ಲಸಿಕೆಗಳನ್ನ ಉಚಿತವಾಗಿ ನೀಡಲಾಗುತ್ತದೆ ಮತ್ತು ಸರ್ಕಾರಿ ಆಸ್ಪತ್ರೆದಾಗ, ನಮ್ಮ ಹಾಸ್ಪಿಟಲ್ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರ್ ಹಾಸ್ಪಿಟಲ್ದಾಗೂ ನಾವು OPD ಪೆಡಿಯಾಟ್ರಿಕ್ದಾಗ ಕೊಡ್ತಾರ. ಆಮೇಲೆ ನಿಮಗೆ ಮಗುವಿನ ಲಸಿಕಾ ವೇಳಾಪಟ್ಟಿಯ ಬಗ್ಗೆ ಅಥವಾ ಸ್ಥಳೀಯ ಲಸಿಕಾ ಕೇಂದ್ರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ದಯವಿಟ್ಟು ತಿಳಿಸಿ. ಆಮೇಲೆ ಅಗತ್ಯ ಇರುವ ಸಂಪರ್ಕ ವಿವರಗಳನ್ನು ಒದಗಿಸುವುದು. ಆಮೇಲೆ ಏನಾಗ್ತದೆ, ರೋಗದ ತೀವ್ರತೆಯನ್ನು ತಗ್ಗಿಸುವುದು. ಶಾಲೆಗೆ ಪ್ರವೇಶ ಮತ್ತು ಪ್ರಯಾಣದಾಗಿರುತ್ತೆ. ಈಗ ಏನಾಗ್ತೈತಿ, ಒಂದಿಷ್ಟು ಸ್ಕೂಲ್ದಾಗೆಲ್ಲ ಮೊದಲ ವ್ಯಾಕ್ಸಿನೇಷನ್ ಶೆಡ್ಯೂಲ್ ನೋಡ್ತಾರ, ಮಕ್ಕಳಿಗೆ ಯಾವ್ಯಾವ ವ್ಯಾಕ್ಸಿನೇಷನ್ ಕೊಟ್ಟಾರ. ಯಾಕಂದ್ರೆ ಏನಾಗ್ತೈತಿ, ಕೊಡ್ಲಿಲ್ಲ ಅಂತಂದ್ರ ಒಂದ್ ಮಕ್ಕಳದಿಂದ ಮತ್ತೊಂದ್ ಮಕ್ಕಳಿಗೆ ಅದು ಹರಡೋ ಚಾನ್ಸಸ್ ಇರ್ತೈತಿ, ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಏನ್ ಮಾಡ್ತಾರ ಅವರು, ಬಿಫೋರ್ ಅಡ್ಮಿಷನ್ ಅನ್ನ ಹೇಳ್ತೇವೆ ನಾವು, ಅಡ್ಮಿಷನ್ ಕಿಂತ ಮೊದಲ ಏನು ಸ್ಕೂಲ್ ಅಡ್ಮಿಷನ್ ಕಿಂತ ಮೊದಲ ಅವ್ರು ಏನ್ ಮಾಡ್ತಾರ, ಸೊ ಯಾವ್ಯಾವ ಅಕಾರ್ಡಿಂಗ್ ಟು ಶೆಡ್ಯೂಲ್ ಯಾವ ಕೊಟ್ಟಾರ ಯಾವ ಕೊಟ್ಟಿಲ್ಲ ಟಿಕ್ ಮಾರ್ಕ್ ಮಾಡಿ ನೋಡ್ತಾರ. ಸೊ ಅದಕ್ಕೆ ನಾವು ಎಲ್ಲ ಮಕ್ಕಳಿಗೆ ಮಕ್ಕಳದ ಇಂಡಿವಿಜುವಲಿ ಏನಿರ್ತೈತಿ ವ್ಯಾಕ್ಸಿನೇಷನ್ ಚಾರ್ಟ್ ಅಂತ ಇರ್ತೈತಿ, ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅಂತ ಇರ್ತೈತಿ. ಅದು ಯಾವಾಗಲೂ ಪೇರೆಂಟ್ಸ್ ಹತ್ರ ತಂದೆ ತಾಯಿ ಹತ್ರ ಅದು ಇರಬೇಕು, ಅವರು ಅದನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಆಮೇಲೆ ಒಂದಷ್ಟು ಶಾಲೆಗೆ ಪ್ರವೇಶ ಅಷ್ಟೇ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಎಲ್ಲ ಹೊರಗಡೆ ಬೇರೆ ದೇಶದಾಗ ಅದಾರ ಅಂತಂದ್ರೆ ಅಲ್ಲಿ ಆ ದೇಶದಾಗ ಅವರ ಅದು ಶೆಡ್ಯೂಲ್ ನೋಡ್ತಾರೆ, ಯಾವ ಮಕ್ಕಳಿಗೆ ಕೊಟ್ಟಾರೋ ಕೊಟ್ಟಿಲ್ಲ. ಪ್ರಯಾಣ ಮಾಡೋಕ್ಕಿಂತ ಮುಂಚೆನು ಅವೆಲ್ಲ ವ್ಯಾಕ್ಸಿನೇಷನ್ಸ್ ಎಲ್ಲ ಹಾಕ್ಬೇಕಾಗ್ತತಿ, ಅದು ಇಂಪಾರ್ಟೆಂಟ್. ಕೆಲವೊಂದು ಶಾಲೆಗಳು ಮಕ್ಕಳಿಗೆ ಸರಿಯಾದ ಲಸಿಕೆ ಹಾಕಿಸಿ ಕೊಡದಿದ್ರೆ ಮಾತ್ರ ಪ್ರವೇಶ, ಕೊಟ್ಟಿದ್ರೆ ಮಾತ್ರ ಪ್ರವೇಶ ನೀಡುತ್ತಾರೆ. ಆಮೇಲೆ ಕೆಲವು ರಾಷ್ಟ್ರಗಳಿಗೆ ಪ್ರಯಾಣ ಮಾಡಲು ಸರಿಯಾದ ಲಸಿಕೆ ಹಾಕಿಸಿಕೊಂಡಿದ್ದರೆ ಮಾತ್ರ ಪ್ರವೇಶ ನೀಡುವುದು. ಸೊ ಇದರಿಂದ ಮಕ್ಕಳಿಗೆ ಎಲ್ಲಾ ರೀತಿಯ ಲಸಿಕೆಯನ್ನು ಸರಿಯಾದ ಸಮಯಕ್ಕೆ ಹಾಕಿಸಿಕೊಳ್ಳುವುದು ಅಗತ್ಯ. ಆಮೇಲೆ ಬರೀ ಹಾಕಿಸಿಕೊಳ್ಳೋದು ಅಷ್ಟ ಅಂತಲ್ಲ, ಶೈಕ್ಷಣಿಕ ಮತ್ತು ಪ್ರಯಾಣದ ದೃಷ್ಟಿಯಿಂದಲೂ ಇದು ಬಹಳ ಅಗತ್ಯ ಅಂತ ಆಗಿದೆ. ಆಮೇಲೆ ಏನಾಗ್ತೈತಿ, ಆರೋಗ್ಯವಂತ ಮುಂದಿನ ಪೀಳಿಗೆ. ಈಗ ನಮಗೆ ಜನರೇಷನ್ ಯಂಗ್ ಜನರೇಷನ್ ಏನೈತಲ್ಲ, ಈ ಚಿಕ್ಕ ಮಕ್ಕಳು ಅವ್ರು ದೊಡ್ಡವರಾಗ್ತಾರೆ. ಸೊ ನಮ್ದು ರಾಷ್ಟ್ರ ಬಲಿಷ್ಠ ಆಗ್ಬೇಕಂತಂದ್ರ ಆರೋಗ್ಯವಂತ ಪೀಳಿಗೆ ಬೇಕು ನಮಗ. ಅದಕ್ಕ ಹೆಲ್ದಿ ಫ್ಯೂಚರ್ ಜನರೇಷನ್ ಅಂತ ಏನ್ ಹೇಳ್ತೇವಲ್ಲ, ಹಿಂದಿನ ಕಾಲದಾಗ ಪೋಲಿಯೋದಂತ ಕಾಯಿಲೆಗಳು ಲಕ್ಷಾಂತರ ಮಕ್ಕಳುಗಳನ್ನ ಜೀವನವನ್ನು ನಾಶ ಮಾಡಿದ್ದಾವ. ಅದಕ್ಕ ಆದ್ರೆ ನಿರಂತರ ಲಸಿಕಾ ಕಾರಣದಿಂದಾಗಿ ಇಂದು ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ ಆಗೈತಿ, ಹೆಮ್ಮೆಯಿಂದ ನಾವು ಹೇಳಬಯಸ್ತೇನೆ ನಾನು. ಹೀಗೆ ಸರಿಯಾದ ಸಮಯಕ್ಕೆ ಲಸಿಕೆ ನೀಡುವುದರಿಂದ ಮುಂದಿನ ಪೀಳಿಗೆಯನ್ನು ಸಂಪೂರ್ಣ ಆರೋಗ್ಯವಂತರನ್ನಾಗಿ ಮಾಡಬಹುದು. ಆಮೇಲೆ ಒಂದಿಷ್ಟು ಎಕ್ಸಾಂಪಲ್ ಹೇಳ್ತೇನೆ, ಪ್ರಮುಖ ಲಸಿಕೆಗಳ ಪಟ್ಟಿ ಹೀಗಿವೆ. ಒಂದು BCG ಅಂತ ಹೇಳ್ತೇವೆ, ಬೆಸಿಲಸ್ ಕಾಮೆಟ್ ಗೋರಿನ್. ಇದೇನಂತಂದ್ರೆ ಕ್ಷಯ ರೋಗವನ್ನ ನಿವಾರಣೆ ಮಾಡ್ತೈತಿ. ಕ್ಷಯ ರೋಗ ಅಂದ್ರೆ ಯಾವುದು, ನಾವು TB ಅಂತೀವಿ, ಟ್ಯೂಬರ್ಕ್ಲಾಸಿಸ್. ಇದು ಹುಟ್ಟಿದ ತಕ್ಷಣ, ಹುಟ್ಟಿದ ಜನನ ಆದ ಕೂಡಲೇನ BCG ಹಾಕ್ತಾರೆ. ಇದು ಬಹಳ ಇಂಪಾರ್ಟೆಂಟ್, ಮಕ್ಕಳ ಹುಟ್ಟಿದ ತಕ್ಷಣ ಇದು ಹಾಕಬೇಕು. ಆಮೇಲೆ ಇನ್ನೊಂದು ಓರಲ್ ಪೋಲಿಯೋ ಅಂತ ಏನ್ ಹೇಳ್ತೇವೆ, ಓರಲ್ ಪೋಲಿಯೋ, ಇಂಜೆಕ್ಟೇಬಲ್ ಪೋಲಿಯೋ ವೈರಸ್ ಪೋಲಿಯೋ ಹಾಕ್ತೀವಿ. ಅದು ಪೆಂಟಾವೆಲೆಂಟ್ ಅಂತ ಹಾಕ್ತೇವೆ. ಪೆಂಟಾವೆಲೆಂಟ್ ಅಂದ್ರೆ ಅದ್ರಾಗ 5 ರೋಗಗಳದ್ದು ಒಂದು ವ್ಯಾಕ್ಸಿನೇಷನ್ ಅಂತ ಇರ್ತದೆ. ಒಂದು ಗಂಟಲು ಮಾರಿ, ಆಮೇಲೆ ನಾಯಿ ಕೆಂಪು ಬರ್ತದಲ್ಲ, ಆಮೇಲೆ ಧನುರ್ವಾಯ, ಹೆಪಟೈಟಿಸ್ ಬಿ ಮತ್ತು ಮೆದುಳು ರೋಗ, ಅದು ಮ್ಯಾನಿಂಜೈಟಿಸ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನ್ ಬರ್ತದೆ, MMR ಅಂತ ಬರ್ತದೆ, ಮಿಸಿಲ್ಸ್ ಮಮ್ಸ್ ರುಬೆಲ್ಲ, ದಡಾರ್ ಮತ್ತು ರುಬೆಲ್ಲ ಅಂತ ಬರ್ತಾವ. ಇನ್ನೊಂದು ರೋಟಾ ವೈರಸ್, ತೀವ್ರ ಬೇದಿ ಅಂದ್ರೆ ಸಿವಿಯರ್ ಡಯರಿ ಅಂತ ಏನ್ ಹೇಳ್ತೀವಿ. ಮಕ್ಕಳಿಗೆ ಸ್ಟಾರ್ಟ್ ಆತಂದ್ರೆ ವಾಂತಿ ಬೇದಿ ಮತ್ತು ಡಿಸೆಂಟ್ರಿ ಸ್ಟಾರ್ಟ್ ಆಗಿ ಬರ್ತದೆ. ಅದು ಹೆಂಗಂತಂದ್ರೆ ಸಿವಿಯರ್ ಕಂಟಿನ್ಯೂಸ್ಲಿ ಮಕ್ಕಳಿಗೆ ಏನಾಗ್ತದೆ, ಇದು ತೀವ್ರ ಬೇದಿ ಬಂದ ಕೂಡಲೇ ಅಡ್ಮಿಟ್ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಡಿಹೈಡ್ರೇಷನ್ ಆಗ್ತದೆ, ಡಿಹೈಡ್ರೇಷನ್ ಚಾನ್ಸಸ್ ಆಗ್ತಿರ್ತದೆ. ಸೊ ಅದಕ್ಕೆ ಏನೈತಿದು, ರೋಟಾ ವೈರಸ್ ಇವಾಗ ಸ್ಟಾರ್ಟ್ ಮಾಡಿದ್ದು ವ್ಯಾಕ್ಸಿನೇಷನ್ ಇದೆ, ಇದು ಇದನ್ನು ಮಕ್ಕಳಿಗೆ ಕೊಡಬೇಕು. ಆಮೇಲೆ ಗಮನಿಸಬೇಕಾದ ಅಂಶ, ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲ ಪೇರೆಂಟ್ಸ್ಗೆ, ತಂದೆ ತಾಯಿಗಳಿಗೆ, ಮಗು ಹುಟ್ಟಿದ ತಕ್ಷಣವೇ ಆಸ್ಪತ್ರೆಯಲ್ಲಿ ಲಸಿಕೆ ಕಾರ್ಡ್ ಕೊಡ್ತಾರೆ, ವ್ಯಾಕ್ಸಿನೇಷನ್ ಚಾರ್ಟ್ ಅಂತ ಏನು ಹೇಳ್ತೀವಿ, ಇದನ್ನ ಕೊಡ್ತಾರೆ. ಅದರಲ್ಲಿ ಮಗುವಿಗೆ ಯಾವ ತಿಂಗಳಲ್ಲಿ ಯಾವ ಲಸಿಕೆ ನೀಡಬೇಕು ಎಂಬುದು ಮಾಹಿತಿ ಇರ್ತದೆ. ಆಮೇಲೆ ಯಾವುದೇ ಲಸಿಕೆಯನ್ನು ತಪ್ಪಿಸದೆ ನಿಗದಿತ ಸಮಯಕ್ಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹುಟ್ಟಿದ ಕೂಡಲೇನೆ ಕೊಡಬೇಕು, ಆಮೇಲೆ 1.5 ತಿಂಗಳಿಗೆ ಕೊಡಬೇಕು, 2.5 ತಿಂಗಳು ಕೊಡಬೇಕು ಪೆಂಟಾವೆಲೆಂಟ್, 3.5 ತಿಂಗಳು. ಸೊ ಕಂಟಿನ್ಯೂಸ್ಲಿ ಯಾವ ತಿಂಗಳಿಗೆ ಯಾವ್ದು ಲಸಿಕೆ ಕೊಡಬೇಕು ಅನ್ನೋದು ಅದು ವ್ಯಾಕ್ಸಿನೇಷನ್ ಚಾರ್ಟ್ ಅಂತ ಹೇಳ್ತೇವೆ, ಲಸಿಕೆ ಕಾರ್ಡ್. ಅದ್ರಲ್ಲಿ ಎಲ್ಲ ಕ್ಲಿಯರ್ಲಿ ಮೆನ್ಷನ್ ಮಾಡಿರ್ತಾರೆ, ಕ್ಲಿಯರ್ಲಿ ಅದ್ರಾಗ ಎಲ್ಲ ಕಂಪ್ಲೀಟ್ಲಿ ಒಂದು ಶೆಡ್ಯೂಲ್ ಇರ್ತದ. ಆ ಶೆಡ್ಯೂಲ್ ಪ್ರಕಾರ ತಂದೆ ತಾಯಿಗಳು ಕರೆಕ್ಟ್ ಆಗಿ ಲಸಿಕೆಯನ್ನ ಕೊಟ್ಟರೆ ನಾವು ಈ ರೋಗಗಳನ್ನ ನಿವಾರಣೆ ಮಾಡಬಹುದು, ಈ ರೋಗಗಳನ್ನ ತಡೆಗಟ್ಟಬಹುದು ಅಂತ ನಾ ಹೇಳ್ತೇನೆ. ಆಮೇಲೆ ಯಾವುದೇ ಲಸಿಕೆಯನ್ನು ತಪ್ಪಿಸದೆ ನಿಗದಿತ ಸಮಯಕ್ಕೆ, ಈಗ 1.5 ತಿಂಗಳದ ನಾವು ಮಕ್ಕಳಿಗೆ ಲಸಿಕೆ ಕೊಡ್ಬೇಕಂದ್ರೆ 1.5 ತಿಂಗಳಿಗೆ ಕೊಡಬೇಕು, 2.5 ತಿಂಗಳಿಗೆ ಅಂದ್ರೆ 2.5 ಕೊಡಬೇಕು, 3.5 ಆ ಟೈಮ್ನಾಗ ಅದ ಸೇಮ್ ಟೈಮ್ನಾಗ ಕೊಟ್ರೆ ಮುಂದಿನ ನಾವು ಕಾನ್ಸಿಕ್ವೆನ್ಸಸ್ ಏನ್ ಇರ್ತದಲ್ಲ ಅದನ್ನ ತಡೆಗಟ್ಟಬಹುದು. ಆಮೇಲೆ ನಿಗದಿತ ಸಮಯಕ್ಕೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಅಥವಾ ನಮ್ಮ ಹಾಸ್ಪಿಟಲ್ದಲ್ಲಿ ಕೊಡ್ತಾರೆ, ಅಥವಾ ಖಾಸಗಿ ಆಸ್ಪತ್ರೆದಾಗ ಕೊಡ್ತಾರೆ, ಸರಿಯಾದ ಸಮಯಕ್ಕೆ ಹಾಕಿಸಿದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯವಾಗಿದೆ. ಸೊ ಇದರಿಂದ ನಾವು ಈಗ ಕರೆಕ್ಟ್ ಆಗಿ ಲಸಿಕೆ ಕೊಡೋದ್ರಿಂದ ನಾವು ಬಲಿಷ್ಠ ರಾಷ್ಟ್ರ ಅಂತ ಏನ್ ಹೇಳ್ತೇವಲ್ಲ, ಅದು ನಮ್ಮ ಯಂಗ್ ಜನರೇಷನ್ ಮುಂದೆ ಬರಬೇಕು, ಮುಂದಿನ ಪೀಳಿಗೆ ಎಲ್ಲ ಹೆಲ್ದಿಯಾಗಿ ಆರೋಗ್ಯವಂತರಾಗಿರ್ಬೇಕಂತಂದ್ರ ಇದನ್ನ ನಾವು ಪಾಲಿಸಬೇಕು. ಇವನ್ ನಮಗ WHO ಹೇಳ್ತೈತಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳ್ತೈತಿ, ಅಕಾರ್ಡಿಂಗ್ ಟು ದ ನ್ಯಾಷನಲ್ ಪ್ರೋಗ್ರಾಮ್ ಶೆಡ್ಯೂಲ್ಸ್ ಏನ್ ಅದಾವಲ್ಲ, ಅದು ಲಸಿಕೆದ್ದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಏನಿದೆಲ್ಲ ಅದು ಕರೆಕ್ಟ್ ಆಗಿ ನಡೆದ್ರೆ ಸೊ ನಮ್ಮ ದೇಶ ಬಲಿಷ್ಠ ಆಗ್ತದೆ. ಸೊ ಇಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ, ಎಲ್ಲರಿಗೂ ಧನ್ಯವಾದಗಳು.
0: ಇದುವರೆಗೂ ಪ್ರಸಾರವಾಯಿತು ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ. ಇದು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯ ಬಸವನಕುಡುಚಿ ಬೆಳಗಾವಿ ಇವರ ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: माँ बनने में हो रही है देर, इंतजार है खुशखबरी का। There is one name you can trust, KLE Fertility Center. With science, soul and sensitivity, जिंदगी को दो नई शुरुआत KLE IVF के साथ। आज ही विजिट करें KLE Fertility Center, OPD number 97, शरावती सेकेंड फ्लोर, KLE's डॉक्टर प्रभाकर कोरे हॉस्पिटल एंड MRC बेगावी। फोन नंबर 08312551530 एंड 247377, एक्सटेंशन 1530।
1: KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ, ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಸೇವೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ ಕೆಎಂ ಐಎಎಸ್ ಅವರು. ಇವರ ಬಾಲ್ಯದ ನೆನಪುಗಳು, ಶೈಕ್ಷಣಿಕ ಪಯಣ, ಸಾಹಿತ್ಯಿಕ ಆಸಕ್ತಿ ಜೊತೆಗೆ ಆಡಳಿತ ಸೇವೆಯ ಅನುಭವಗಳನ್ನ ಇಂದು ಇವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋಣ ತಮ್ಮ ಬಾಲ್ಯ, ಶಿಕ್ಷಣ ಮತ್ತು ತಮ್ಮ ತಂದೆ ತಾಯಿ ಪರಿಚಯದೊಂದಿಗೆ.
2: ನಾನು ಹಾಸನ ಜಿಲ್ಲೆಯಲ್ಲಿ ಕೊಣನೂರು ಅಂತ ಒಂದು ಗ್ರಾಮ ಇದೆ ರೀ, ಗಡಿ ಗ್ರಾಮ ಅದು ಕೊಣನೂರು. ಅದು ಕೊಡಗು ಮತ್ತು ಮೈಸೂರಿಗೆ ಅಂಟಿಕೊಂಡಂಗೆ ಕೊನೆ ಗ್ರಾಮ ಅದು ನಮ್ಮ ಜಿಲ್ಲೆಗೆ. ಅಲ್ಲಿ ಹುಟ್ಟಿದ್ದು. ನನ್ನ ತಂದೆ ಮಲ್ಲಯ್ಯ ಅಂತ, ತಾಯಿ ರಾಜಮ್ಮ ಅಂತ. ನಂದು ಪ್ರಾಥಮಿಕ ಶಿಕ್ಷಣ ಕೂಡ ಅಲ್ಲೇನೇ ಸುತ್ತಮುತ್ತ 2-3 ಗ್ರಾಮಗಳಲ್ಲಿ. ನಮ್ಮ ತಂದೆ ಕೆಲಸ ಮಾಡ್ತಾಯಿದ್ರು, ಗೌರ್ಮೆಂಟ್ ಸರ್ವೆಂಟ್ ಇದ್ದರು. ಹಾಗಾಗಿ ಒಂದು 2-3 ಕೊಣನೂರು, ಮಲ್ಲಿಪಟ್ಟಣ ಇದರಲ್ಲೇ ನಂದು ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ, ಪ್ರೌಢ ಶಿಕ್ಷಣ ಎಲ್ಲ ಅಲ್ಲೇ.
1: ಅಂತ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಹೆಚ್ಚು ಪ್ರೇರೇಪಿಸಿದ ವ್ಯಕ್ತಿ ಅಥವಾ ಘಟನೆ ಯಾವುದು?
2: ಅದು ನನ್ನ ತಂದೆ ತಾಯಿನೇ ಜಾಸ್ತಿ, ಮತ್ತು ನಮ್ಮ ಗುರುಗಳು, ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿದ ಗುರುಗಳು. ಘಟನೆ ಏನು ಅಂದರೆ ನಿಮಗೆ ಗೊತ್ತಲ್ಲ, ಭಾರತೀಯ ಸಮಾಜದಲ್ಲಿ ಅಸಮಾನತೆ ಮತ್ತು ಶ್ರೇಣೀಕೃತ ವ್ಯವಸ್ಥೆ ಇವೆಲ್ಲವೂ ಇರ್ತವೆ, ಮತ್ತು ಅದೆಲ್ಲದಕ್ಕೂ ಶಿಕ್ಷಣ ಒಂದು ಔಷಧಿ ಮತ್ತು ಉತ್ತರ ಅನ್ನೋದು ನನಗೆ ಬಾಲ್ಯದಲ್ಲೇ ಅರಿವಿಗೆ ಬಂದಿತ್ತು. ಅಂದರೆ ನನ್ನ ತಂದೆ ತಾಯಿಗಳ ಮೂಲಕ. ನಮ್ಮಮ್ಮ 4th ಕ್ಲಾಸ್ ಓದಿದ್ದಾರೆ, ಆದರೆ ತುಂಬ ಬುದ್ಧಿವಂತೆ, ಪ್ರಾಪಂಚಿಕ ಜ್ಞಾನ ಅವರಿಗೆ ಚೆನ್ನಾಗಿದೆ, ಮತ್ತು ಮಹಿಳಾ ಸ್ವಾತಂತ್ರ್ಯ ಇದೆ ಎಲ್ಲರ ಬಗ್ಗೆನೂ ಅವ್ರಿಗೆ ಆ ಕಾಲದವರಾದರೂ ಅವ್ರಿಗೆ ಚೆನ್ನಾಗಿ ಅರಿವಿತ್ತು. ಹಾಗಾಗಿ ಅವ್ರು ನಮಗೆ ಅವ್ರ ಬದುಕಿನ ಮೂಲಕನೇ ನಮ್ಗೆ ಹೇಳ್ಕೊಡ್ತಿದ್ರು. ಮತ್ತು ಶಾಲೆಯಲ್ಲಿ ಗುರುಗಳು ಕೂಡ ನೀವು ನಿಮ್ಮ ಗುರಿನ ಸಾಧಿಸಬೇಕು, ಶಿಕ್ಷಣವನ್ನು ಚೆನ್ನಾಗಿ ಮಾಡಬೇಕು ಅಂತ ಅವ್ರಗಳ ಪ್ರೇರೇಪಣೆ ತುಂಬ ಇದೆ ನನಗೆ.
1: ಅಂಥ ಸಂದರ್ಭದಲ್ಲಿ IAS ಆಗುವ ಕನಸು ಆರಂಭ ಯಾವಾಗಾಯಿತು ಅದರ ಬಗ್ಗೆ ತಿಳಿಸಿ.
2: ಬಾಲ್ಯದಲ್ಲೇ ಅಂತ ಹೇಳ್ಬೋದು, ಯಾಕೆಂದರೆ ನಿಮಗೂ ಸೇರಿದಂಗೆ ಎಲ್ರಿಗೂ ಕೇಳ್ತಾರೆ ಸ್ಕೂಲಲ್ಲಿ, ಏನಾಗ್ತೀರಾ ಮುಂದೆ ದೊಡ್ಡವರಾದ್ಮೇಲೆ ಅಂತ ಕೇಳ್ತಿರ್ತಾರೆ. ಅದನ್ನು ನಮ್ಮಲ್ಲೂ ಪ್ರೇಯರ್ ಮಾಡುವಾಗ ಒಂದು ಸರ್ತಿ ಕೇಳಿದರು, 5th standard ಐ ಥಿಂಕ್ 5th ತರಗತಿ ಓದುವಾಗ ಕೇಳಿದರು. ಪ್ರೇಯರ್ ಮುಗಿದ್ಮೇಲೆ, ಪ್ರಾರ್ಥನಾ ವೇಳೆ ಮುಗಿದ್ಮೇಲೆ ಕೇಳ್ತಾರೆ. ಅವಾಗೆಲ್ಲ ಆಗ್ತಿತ್ತು, ಪ್ರಾರ್ಥನೆ ವೇಳೆ ಜೊತೆಗೆ ಒಂದು ಸಣ್ಣ ಸಣ್ಣ ಚಟುವಟಿಕೆಗಳು ನಡೀತಿತ್ತು, ಸಾಂಸ್ಕೃತಿಕವಾದ್ದು ಅಥವಾ ಕ್ರೀಡಾ ಚಟುವಟಿಕೆ. ಆವಾಗ ಕೇಳಿದಾಗ ಎಲ್ಲರೂ ಹೇಳ್ತಿದ್ರು. ಮತ್ತು ಆವಾಗ ಡಾಕ್ಟ್ರು, ಇಂಜಿನಿಯರ್, ಇವಾಗಲೂ ಕೂಡ ಟ್ರೆಂಡ್ ಇದೆ. ಬೇರೆ ಎಲ್ಲ ಹುದ್ದೆಗಳು ಮುಖ್ಯನೇ, ಆದರೂ ಅದೊಂದು ಆಕರ್ಷಣೆ ಜಾಸ್ತಿ ಇದೆ ಮಧ್ಯಮ ವರ್ಗದ ಒಂದು ಜನರಲ್ಲಿ, ಮತ್ತು ಎಲ್ಲರಲ್ಲೂ ಇರ್ತದೆ ಅದು, ಅದು ತಪ್ಪು ಅಲ್ಲ ಕೂಡ. ಹಂಗೆ ಕೇಳಿದಾಗ ನಾನು ಏನು ಹೇಳಬೇಕು ಅಂತ ಗೊತ್ತಿರಲಿಲ್ಲ, ನಾನು ಇನ್ನೂ ಹೇಳಿರಲಿಲ್ಲ. ನಮ್ಮ ದೇವೇಗೌಡ ಅಂತ ಮ್ಯಾಥ್ಸ್ ಹೇಳ್ಕೊಡ್ತಿದ್ರು, ಗಣಿತ ಹೇಳ್ಕೊಡ್ತಾ ಇದ್ರು ಅವ್ರು. ನಾನು ಇನ್ನೂ ಬಾಯಿ ತೆಗೆದಿರಲಿಲ್ಲ. ಅವರೇ ಹೇಳಿದರು, ನೀನು ಮನ್ಸು ಮಾಡಿದರೆ ಡಿಸ್ಟಿಕ್ ಕಮಿಷನರ್, ಡಿಸ್ಟಿಕ್ ಕಲೆಕ್ಟರ್ ಆಗ್ಬೋದು ಜಾನಕಿ ಹೇಳು ಅಂತ ಅವ್ರು ಹೇಳಿದರು ನನಗೆ. ನಾನು ಆಯಿತು ಅಂತ ಹೇಳಿದೆ. ಮತ್ತು ಅದಕ್ಕೆ ಅಂತಲ್ಲ, ನಾನು ಓವರಾಲ್ ನಾನು ಪ್ರತಿದಿನವೂ ಅವ್ರು ಏನು ಹೇಳ್ಕೊಡ್ತಾರೆ ಟೀಚರ್ ಅದನ್ನು ಶ್ರದ್ಧೆಯಿಂದ ಅದನ್ನು ಪಾಲಿಸ್ತಿದ್ದೆ. ಆ ತಯಾರಿನೇ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ಅದಕ್ಕೆ ಅಂತ ವಿಶೇಷವಾಗಿ ಏನೂ ಮಾಡಲಿಲ್ಲ, ಆದರೆ ಆ ಸಿದ್ಧತೆ ಆದಿಂದ ನಾನು ಒಂದು ದಿನವೂ ವಿಚಲಿತಳಾಗಿ ಆ ಕಡೆಗೆ ಈ ಕಡೆಗೆ ಹೋಗಿರಲಿಲ್ಲ. ಹಂಗಾಗಿ ಬಂದಾಗ ಅವಕಾಶಗಳು, ಆ ಎಕ್ಸಾಮ್ ಹತ್ತಿರ ಬಂದಾಗ ಅಥವಾ ಆ ಟೈಮಿಗೆ ಸಿದ್ಧತೆ ಆಗಲಿಲ್ಲ. ನನಗೆ ಮುಂಚೆ ಆವಾಗಿಂದ ಸ್ವಲ್ಪ ಅವ್ರು ಕ್ಲಾರಿಟಿ ಕೊಟ್ಟಿದ್ದರಿಂದ ನೀನು ಮಾಡಬಹುದು ಅನ್ನುವ ಆತ್ಮವಿಶ್ವಾಸವನ್ನು ಅವರು ತುಂಬಿದರು. ಮತ್ತು ನನ್ನ ಸುತ್ತಮುತ್ತಲಿನ ಪರಿಸರದವರು ಕೂಡ ಹಾಗೆ ಬೂಸ್ಟ್ ಮಾಡ್ತಿದ್ರು, ಯಾರು ಡಿಸ್ಕರೇಜ್ ಮಾಡಲಿಲ್ಲ.
1: ಫ್ಯಾಂಟಾಸ್ಟಿಕ್.
2: ಮನೆಯಲ್ಲಾಗಲಿ, ಶಾಲೆಯಲ್ಲಾಗಲಿ, ವಾತಾವರಣದಲ್ಲಾಗಲಿ. ಹಂಗಾಗಿ ನಾನು ಹೌದು ಇವ್ರು ಹೇಳ್ತಾರೆ ಅಂದರೆ ಆಗತ್ತೆ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಆ ತಯಾರಿನ ಚಿಕ್ಕವಳಿಂದಲೂ ಮಾಡ್ತಿದ್ದೆ.
1: ದೇವೇಗೌಡ ಸರ್ ಅವರ ಮಾರ್ಗದರ್ಶನ ಆ್ಯಂಡ್ ಅವರು ಹೇಳಿಕೊಟ್ಟ ಒಂದು ಇದು, ಅಂಥ ಸಂದರ್ಭದಲ್ಲಿ ತಮ್ಮ ಯಶಸ್ಸಿನ ಹಾದಿಯಲ್ಲಿ ತಾವು ಎದುರಿಸಿದ ಸವಾಲುಗಳು ಅದರ ಬಗ್ಗೆ ತಿಳಿಸಿ.
2: ಸವಾಲುಗಳು ನಾನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಿದ್ರಿಂದ ಸೋರ್ಸ್ ಜ್ಞಾನದ ಮೂಲಗಳು, ಈಗಾದರೆ ನಿಮಗೆ ಗೊತ್ತು ಸೋರ್ಸ್ ಎಷ್ಟು ಇರ್ತದೆ ಅಂತ. ನಮಗೆ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿಗೆ ತಯಾರಾಗಬೇಕು ಅಂದರೆ ಅಕಾಡೆಮಿಕ್ಗೆ ಹೊರತಾಗಿ ಇನ್ನೂ ಬೇರೆ ರೀತಿಯ ಪುಸ್ತಕಗಳ ಅವಶ್ಯಕತೆ ಇರುತ್ತೆ, ಮತ್ತು ಅದನ್ನು ಪ್ರೆಸೆಂಟ್ ಮಾಡುವಾಗ ಏನು ನಾವು ತಯಾರಿ ಮಾಡಬೇಕು ಅನ್ನೋ ಅವಶ್ಯಕತೆ ಇರುತ್ತೆ. ಈಗ ಅಕಾಡೆಮಿಕ್ ಎಜುಕೇಷನ್ಗೆ ನಮ್ಮ ಶಿಕ್ಷಕರು ಎಷ್ಟು ಮಾರ್ಗದರ್ಶನ ಮಾಡಬೇಕು ಮಾಡ್ತಾರೆ, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದಕ್ಕಿಂತ ಮೀರಿದ ಸಿದ್ಧತೆ ಬೇಕು. ಅದಕ್ಕಾಗಿ ಬೇರೆ ಬೇರೆ ಪುಸ್ತಕಗಳು, ಬೇರೆ ಬೇರೆ ಸೋರ್ಸ್ಗಳು ಬೇಕಿತ್ತು. ಅದು ಸ್ವಲ್ಪ ನಾನು ಓದುವಾಗ ಲಿಮಿಟೆಡ್ ಇತ್ತು, ಆದರೆ ಅದನ್ನು 100% ಬಳಸ್ಕೊಂಡ್ವಿ ನಾವು. ನಾನು ಓದುವಾಗ ನಮಗೆ ನಿಯತಕಾಲಿಕಗಳು ಪ್ರತಿದಿನ ಓದಬೇಕಾಗಿತ್ತು, ಅದೇ ಬಿಟ್ಟರೆ ಬೇರೆ ಇರ್ತಿರ್ಲಿಲ್ಲ. ಮತ್ತು ಅದರಲ್ಲಿ ಬರುವಂತಹ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ತವ್ರದ್ದು ಸಂದರ್ಶನ ಆಗಬಹುದು, ಮತ್ತು ಆಗ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಿದ್ದ ವಿಶೇಷ ಲೇಖನಗಳು, ಅವತ್ತಿನ ವಿಷಯಗಳು, ಪ್ರಸ್ತುತವಾದ ಆರ್ಥಿಕ ವಿಷಯಗಳಾಯಿತು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂಗಾಯಿತು, ಕ್ರೀಡಾಕ್ಷೇತ್ರದ ಬೆಳವಣಿಗೆಗಳಾಯಿತು ಅಥವಾ ಕೃಷಿ ಕ್ಷೇತ್ರದ ಬದಲಾವಣೆಗಳ ಬಗ್ಗೆ ವಿವಿಧ ತಜ್ಞರು ಒಂದು ಅತ್ಯುತ್ತಮವಾದ ಲೇಖನಗಳನ್ನ ಬರಿತಾ ಇದ್ರು. ಸುಧಾ ಆಯಿತು, ಪ್ರಜಾವಾಣಿ ಆಯಿತು, ಈ ಕನ್ನಡ ಪ್ರಭದಲ್ಲಿ ಸಾಹಿತ್ಯಕವಾದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ವಿಶೇಷ ಲೇಖನಗಳು ಬರ್ತಿದ್ವು. ನಮಗೆಲ್ಲ ಅವೇ ಪಠ್ಯಪುಸ್ತಕಗಳಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಯತಕಾಲಿಕಗಳು ಮತ್ತು ದಿನಪತ್ರಿಕೆಗಳು, ಅವುಗಳನ್ನು ನಾವು ಓದಿ ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ಬೋದು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದ ಪ್ರಶ್ನೆಗಳನ್ನು ಆಧರಿಸಿ ಅವುಗಳಿಗೆ ನಾವು ಇದನ್ನು ಯಾವ ರೀತಿ ಉತ್ತರವನ್ನು ಸಿದ್ಧಪಡಿಸಬಹುದು ಅಂತ ನಾವೇ ಸ್ವಯಂ ರೆಡಿ ಆಗಬೇಕಾಗಿತ್ತು. ಬೇರೆ ಯಾವ ಮಾರ್ಗದರ್ಶನ ಅಥವಾ ಸೋರ್ಸ್ ನಮಗೆ ಇರ್ತಿರ್ಲಿಲ್ಲ. ಬಟ್ ನಾನು ಅದನ್ನು ಅತ್ಯಂತ ಖುಷಿಯಿಂದ ಮಾಡಿದೆ, ಅದು ನನಗೆ ತುಂಬ ಸಂತೋಷ ಕೊಡ್ತಾ ಇತ್ತು, ಅದು ಕಷ್ಟ ಅಂತೇನು ಅನ್ನಿಸ್ತಿರ್ಲಿಲ್ಲ ನನಗೆ. ಹಂಗಾಗಿ ನನ್ನ ಓದು ಮತ್ತು ಸಾಹಿತ್ಯದ ಓದು ನನಗೆ ತುಂಬ ಸಹಾಯ ಮಾಡಿತು. ನಾನು ಚಿಕ್ಕವಳಿಂದನೂ ನಮ್ಮ ಮನೆಯಲ್ಲಿ ನಿಯತಕಾಲಿಕಗಳು ಮತ್ತು ದಿನಪತ್ರಿಕೆಗಳನ್ನ ತರ್ತಾ ಇದ್ದಿದ್ದರಿಂದ ನಾನು ಅದರದ್ದು ಖುಷಿ ಕಂಡುಕೊಂಡಿದ್ದೆ, ಓದಿನ ಖುಷಿ ನನಗೆ ಸಿಕ್ಕಿತ್ತು ಚಿಕ್ಕವಳಿರುವಾಗಲೇ. ಅದು ಹಂತ ಹಂತವಾಗಿ ಬೆಳೀತಾ ಹೋಯಿತು. ನಮ್ಮೂರಲ್ಲಿ ಒಳ್ಳೆ ಲೈಬ್ರರಿ ಕೂಡ ಇತ್ತು, ಶಾಲಾ ಲೈಬ್ರರಿ ಮತ್ತು ನಮ್ಮೂರಿನ ಲೈಬ್ರರಿಗಳಲ್ಲಿರುವ ಎಲ್ಲ ಪುಸ್ತಕಗಳನ್ನ ನಾನು ನಮ್ಮ ಮನೆಯಿಂದ ಮೆಂಬರ್ಶಿಪ್ ಕೂಡ ಮಾಡಿಸಿದ್ರು. ಹಂಗಾಗಿ ಅವೆಲ್ಲವನ್ನು ನಾನು ನನ್ನ ಈ ಪರೀಕ್ಷಾ ಜಗತ್ತಿಗೆ ಪಠ್ಯಪುಸ್ತಕಗಳಂತ ತಿಳ್ಕೊಂಡು ಓದಿದೆ. ಅಷ್ಟೇ, ಅದೆಲ್ಲ ಓದಿದ್ರಿಂದ ನನಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಬಂಧಾತ್ಮಕವಾದ ಒಂದು ಉತ್ತರಗಳನ್ನ ಸಿದ್ಧಪಡಿಸುವ ಕಲೆ ಚೆನ್ನಾಗಿ ಬಂತು ಅಂತ

0: ನಾವು ಏದಾರು ಒಂದು ಮನೆ ಕಟ್ತೀವಿ ಅಂದರೆ ನಾವು ಹಿಂಗೆ ಕಟ್ತೀವಿ ಅಂತ ಇಂಜಿನಿಯರ್ ಹತ್ರ ಡಿಸೈನ್ ಮಾಡಿಸಿ ನಾವು ಹಿಂಗೆ ಮಾಡಿದ್ರೆ ಅದೊಂದು ಬರ್ಬೋದೇನೋ. ಆದರೆ ಬದುಕು ಆ ಥರ ಅಲ್ಲ. ಅದು ಯಾಕೆ ಅಂದರೆ ಬದುಕಲ್ಲಿ ನಾವು ಒಬ್ಬರೇ ಇರೋದಿಲ್ಲ, ನಮ್ಮ ಸಮಾಜ ಇರುತ್ತೆ, ಮನೆ ಇರುತ್ತೆ, ನಮ್ಮ ಜೊತೆಯವರು ಇರ್ತಾರೆ, ಹಿಂದೆ ಮುಂದೆ ತುಂಬ ಜಗತ್ತಿನಲ್ಲಿ ನಾವು ಒಬ್ಬರಿದ್ದೀವಿ. ಅದು ನಮಗೆ ಗೊತ್ತಾಗಬೇಕು. ಬದುಕಿಗೆ ಮಿತಿನೂ ಇರುತ್ತೆ, ಅಪರಿಮಿತತೆಯೂ ಇರ್ತದೆ. ಹಂಗಾದಾಗ ವಿಫಲತೆಯೂ ಕೂಡ ನಾವು ಅದನ್ನು ಪಾಠ ಅಂತಲೇ ತಿಳ್ಕೊಬೇಕು. ಎಕ್ಸ್ಪೀರಿಯನ್ಸ್ ಕೊಡುತ್ತೆ ವಿಫಲತೆ, ಅಲ್ಲಿಗೆ ನಿಲ್ಲಿಸ್ಕೊಳ್ಳೋದಿಲ್ಲ. ವಿಫಲ ಆದವ್ರು ಕೂಡ ವರ್ಕ್ ಮಾಡಿರ್ತಾರೆ. ಈಗ ಒಂದು ಓಟ ಅಥವಾ ಯಾವುದೇ ಆಗಲಿ, ಈಗ ಒಂದು 100,000 ಜನ ಪರೀಕ್ಷೆ ಬರೀತಾರೆ ಅಂತಂದರೆ 100 ಜನ ಸೆಲೆಕ್ಟ್ ಆದರೆ ಇನ್ನು ಉಳಿದವರು ಸಿದ್ಧತೆ ಮಾಡಿರೋದಿಲ್ಲ ಅಂತ ಅಲ್ಲ, ಎಲ್ಲರೂ ಸಿದ್ಧತೆ ಮಾಡಿರ್ತಾರೆ. ಆ ಸಿದ್ಧತೆಯ ಲಾಭ ಅವ್ರ ತಲೆಯಲ್ಲಿ ಯಾವಾಗೂ ಇರುತ್ತೆ, ಅದು ಹೋಗುವಂಥದ್ದಲ್ಲ. ನೀವು ಬೇರೆದಾದರೆ ಅದು ಹೋಗ್ಬೋದು, ಈಗ ಭೌತಿಕವಾದವು ಏನಾದರೂ ಆದರೆ ಅದು ಕಳೆದೋಗತ್ತೆ. ಆದರೆ ಇಂಥ ಸಿದ್ಧತೆಗಳು ಯಾವಾಗೂ ಯಾರಿಗೂ ಹೋಗುವಂಥದ್ದಲ್ಲ. ಅವ್ರ ಬದುಕನ್ನು ನೋಡೋ ದೃಷ್ಟಿ ಬದಲಾಗತ್ತೆ, ಅವರು ಮೆಂಟಲಿ ಎನ್ರಿಚ್ ಆಗಿರ್ತಾರೆ. ಮತ್ತು ಅದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಇನ್ಯಾವುದಾದ್ರೂ ಮಾಡಬಹುದು ಅಂತ ದೊಡ್ಡ ಸವಾಲಿಗೆ ಕೂಡ ಅಣಿಯಾಗಬಹುದು ಅಲ್ವಾ. ಅದು ಯಾವುದೂ ಎಂಡ್ ಅಂತಿಲ್ಲ. ಹೇಳದ್ನಲ್ಲ, ನಮಗೆ ಮಿತಿನೂ ಇರ್ತದೆ, ಅಪರಿಮಿತವಾದ ಅವಕಾಶಗಳು ಕೂಡ ಇರ್ತವೆ. ಇದು ಒಂದು ಫೇಲ್ಯೂರ್ ಅಂತ ಭಾವಿಸ್ದೆ ನಮ್ಮದು ಸಿದ್ಧತೆ ಒಂದು ಭಾಗ. ಯಾಕೆ ನಾವು ಮಾತ್ರ ಅಲ್ಲ ಅಲ್ವಾ, ನಮಗಿಂತ ಚೆನ್ನಾಗಿ ಓದಿರೋರು, ಚೆನ್ನಾಗಿ ಕಷ್ಟಪಟ್ಟಿರೋರು, ಇನ್ನೂ ಪ್ಯಾಷನ್ ಇರೋರು ಬೇಕಾದಷ್ಟು ಜನ ಇರ್ತಾರೆ. ವಿ ಆರ್ ಪಾರ್ಟ್ ಆಫ್ ದಟ್ ಅಷ್ಟೇ. ಹಂಗಾಗಿ ಆ ವಿಫಲತೆಯನ್ನು ಕೂಡ ನಾವು ಅದನ್ನು ಒಂದು ಆ ಜರ್ನಿಯ ಭಾಗ, ಈ ಪ್ರಯಾಣದಲ್ಲಿ ಅದು ಒಂದು ಭಾಗ ಅಂತ ಭಾವಿಸ್ಬೇಕು. ಮತ್ತು ಅದು ನಮ್ಮನ್ನು ಧೃತಿಗೆಡಿಸಬಾರ್ದು, ಇನ್ನೂ ಹೆಚ್ಚು ಎನರ್ಜಿಯಿಂದ ಮುಂದಕ್ಕೆ ಹೋಗೋಕ್ಕೆ ಪ್ರೇರೇಪಣೆ ಮಾಡಿಸ್ಕೋಬೇಕು. ಅದನ್ನು ಸಮಚಿತವಾಗಿ ನೋಡುವಂಥ ಒಂದು ಮಾನಸಿಕ ಶಕ್ತಿ ನಮಗಿರಬೇಕು.
1: ಇಂದಿನ ಯುವಕರ ಬಗ್ಗೆ ಮಾತನಾಡೋಣ. ಅವರು ತಮ್ಮ ಗುರಿಯನ್ನು ಸಾಧಿಸಲು ಯಾವ 3 ಗುಣಗಳನ್ನು ಬಳಸಿಕೊಳ್ಳಬೇಕು, ಅದರ ಬಗ್ಗೆ?
0: ಒಂದು, ಅವರಿಗೆ ಸ್ಪಷ್ಟತೆ ಇರಬೇಕು. ನಾನು ಎಲ್ಲಿಗೆ ಹೋಗಬೇಕು ಅನ್ನುವ ಸ್ಪಷ್ಟತೆ ನಿಮಗೆ ಬಂದರೆ ಅರ್ಧ. ಈಗ ನಾನು ಇನ್ನು 10 ವರ್ಷ ಎಲ್ಲಿರಬೇಕು ಅಂತ, ಈಗ ಯುವಕರಲ್ಲ, ಈಗ ನಾನಾದರೂ ನನಗೂ ಇರಬೇಕು, ನಿಮಗೂ ಇರಬೇಕು. ಇನ್ನು 10 ವರ್ಷ ಬದುಕು ಎಷ್ಟೇ ಅನಿಶ್ಚಿತತೆ ಇರ್ಬೋದು, ನಾಳೆ ಇಲ್ಲದೆ ಇರಬಹುದು ನಾವು, ಆದರೂ ಕೂಡ ನಾವು ಇನ್ನು 10 ವರ್ಷ, ಇನ್ನು 5 ವರ್ಷಕ್ಕೆ ನಾವು ಎಲ್ಲಿರಬೇಕು ಅಂತ ಗೊತ್ತಾಗಬೇಕು. ಅದಕ್ಕೆ ಹೋಗೋಕ್ಕೆ ನಾವು ಏನು ಮಾಡಬೇಕು, ಆ ಸಿದ್ಧತೆ ಅನುದಿನವಾಗಿರಬೇಕು, ಕಾನ್ಸ್ಟೆಂಟಾಗಿರಬೇಕು. ನಾನು ನಿನ್ನೆನೋ ಮೊನ್ನೆನೋ ಯೂಟ್ಯೂಬಲ್ಲಿ ನಮ್ಮ ಕರ್ನಾಟಕದ್ದೇ ಒಂದು UPSC ಕ್ಲಿಯರ್ ಮಾಡಿದ್ದಾರೆ ಇಬ್ಬರು, ಅವ್ರದ್ದೊಂದು ಸಂದರ್ಶನ ನೋಡ್ತಾ ಇದ್ದೆ. ಅವರು ಇಂಡಿಯನ್ ರೈಲ್ವೆ ಸರ್ವಿಸಲ್ಲಿದ್ದಾರೆ, ಶೇಸ್ ವಸೂರ್ ಅಂತ ಅವರು, ಮತ್ತು ಅವರ ಶ್ರೀಮತಿಯವ್ರ ಸಂದರ್ಶನ ನೋಡಿದೆ. ಅದು ಹೇಳಿದ್ನಲ್ಲ, ನಿರಂತರತೆಗೆ ಉದಾಹರಣೆಯಾಗಿ ನಾನು ಹೇಳ್ತಿದ್ದೀನಿ. ನಂಗೆ ಇಷ್ಟ ಆಯ್ತದು. ಅವರು ಐರನ್ ಮ್ಯಾನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಅದನ್ನು ಕ್ಲಿಯರ್ ಮಾಡುವ ಸಿದ್ಧತೆ ಬಗ್ಗೆ ಅವ್ರು ಹೇಳ್ಕೊಂಡ್ರು. ನಾನು ಮಾಡ್ತೀನಿ ಅಂತ ಆದಮೇಲೆ ನಾನು ಹೆಂಗೆ ಸಿದ್ಧತೆ ಮಾಡಿದೆ ಅಂತ, 2 ವರ್ಷ 2 ಗಂಟೆ ಪ್ರತಿದಿನ ಅವರು ಅದಕ್ಕೆ ಮೀಸಲಿಡ್ತಾರೆ. ಒಂದು ಚೂರು ಅವರು ಆ ಕಡೆ ಈ ಕಡೆಗೆ ಡಿವಿಯೇಟ್ ಆಗಂಗಿಲ್ಲ. ಹಂಗಾದಾಗ ಆ ಒಂದು ಸ್ಪರ್ಧೆನ ಅವರು ಪೂರ್ಣ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಅದು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ ಅನುದಿನನೂ ಇರಬೇಕು, ಅದು ಒಂದಿನ ಇಲ್ಲ, ಅದಕ್ಕೆ ನೆಪಗಳು ಇರ್ತಾವೆ ನಮಗೆ. ಇವತ್ತು ಹಬ್ಬ ಇದೆ, ನನಗೆ ಹುಷಾರಿಲ್ಲ, ಅಥವಾ ಇನ್ನೊಂದು ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗಬೇಕು, ಅದೆಲ್ಲ ಮಾಡಿ. ಆದರೆ ಇದರಿಂದ ಇದನ್ನು ಟೈಮನ್ನು ಅದಕ್ಕೆ ಕೊಡಬಾರ್ದು. ಇದಕ್ಕೆ ನೀವು ಏನು ಮಾಡಿರ್ತೀರಾ ಅದನ್ನು ನೀವು ಯಾವುದೇ ಬೇರೆ ವ್ರತ ಮಾಡ್ತಿರಲ್ಲ ಹಂಗೆ ಇದನ್ನು ವ್ರತ ಹಿಡ್ದಂಗೆ ಮಾಡಿದ್ರೆ, ಬದ್ಧತೆಯಿಂದ ಮಾಡಿದ್ರೆ, ಗುರಿ ಸ್ಪಷ್ಟ ಇರಬೇಕು, ನಿರಂತರತೆ ಇರಬೇಕು, ಬದ್ಧತೆ ಇರಬೇಕು. ಮತ್ತು ಹಿಂದೆ ನಾವು ಮಾತಾಡಿದ್ವಲ್ಲ, ಆಗಲಿಲ್ಲ ಅಂದರೂ ಕೂಡ ನಾನು ಧೃತಿಗಿಡೋದಿಲ್ಲ, ಇನ್ನು ಮುಂದಿನ ಹೆಚ್ಚಿನ ಸವಾಲಿಗೆ ನನ್ನನ್ನು ನಾನು ಅಣುಗಣಿಸ್ಕೊಳ್ಳೋಕ್ಕೆ ಇದು ಈ ದಾರಿ ಅಥವಾ ಈ ಪ್ರಯತ್ನ, ಈ ಸಿದ್ಧತೆ ನನಗೆ ಸಹಾಯ ಮಾಡುತ್ತೆ ಅನ್ನುವ ಕಾನ್ಫಿಡೆನ್ಸ್ ನಮಗಿರಬೇಕು. ಯಾಕೆಂದ್ರೆ ಯಾವ ನಾಲೆಡ್ಜು ಕೂಡ ವ್ಯರ್ಥ
1: ಆಗೋದಿಲ್ಲ,
0: ಎಲ್ಲಿಗಾದರೂ ಯಾವ ಸಂದರ್ಭಕ್ಕಾದರೂ ಉಪಯೋಗ ಆಗೇ ಆಗತ್ತೆ. ಮತ್ತು ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನು ನಾವು ತೊಡ್ಕೋಬೇಕು, ಅದಕ್ಕೂ ಟೈಮ್ ಕೊಡಬೇಕು. ಈಗ ನನಗೆ ನನ್ನ ಉದಾಹರಣೆನೇ ನಾನು ತಗೊಳ್ಳೋದು ಅಂತಂದರೆ, ನನಗೆ ಸಾಹಿತ್ಯ ಓದೋದು ಅಥವಾ ಸಂಗೀತ ಕೇಳೋದು ಅಥವಾ ನಾಟಕ ನೋಡೋದು ಅಥವಾ ಒಳ್ಳೆ ಸಿನಿಮಾ ನೋಡೋದು, ಇವ್ಯಾವನ್ನೂ ನಾನು ಮಿಸ್ ಮಾಡ್ಕೊಂಡಿಲ್ಲ. ಅದರಿಂದ ಯಾವುದಾದ್ರೂ ನನ್ನ ಗುರಿಗೆ ಏನು ಡಿವಿಯೇಷನ್ ಆಗಿಲ್ಲ, ಅದಿನ್ನೂ ನನಗೆ ಎನರ್ಜಿ ಕೊಟ್ಟಿದೆ, ತುಂಬ ಎನರ್ಜಿ ಕೊಟ್ಟಿದೆ. ಅಂಥ ಒಂದು ಯಾವುದಾದ್ರೂ ಒಂದು ಚಟುವಟಿಕೆಗಳು, ನಮ್ಮ ಪೂರ್ವಸೂರಿಗಳು, ಪೂರ್ವಿಕರು, ನಮಗೆ ಇಂಥ ಎಲ್ಲ ರೀತಿಯ ಪರಂಪರೆ ನಮ್ಮೊಳಗಿದೆ. ಕ್ರೀಡಾ ಪರಂಪರೆ ಆಯಿತು, ಸಾಂಸ್ಕೃತಿಕ ಪರಂಪರೆ ಆಯಿತು, ಸಾಹಿತ್ಯದ ಪರಂಪರೆ ಆಯಿತು, ಎಲ್ಲವೂ ಸಾಕಷ್ಟು ಇದೆ. ಇನ್ನೂ ನಾವು ನೋಡಲಾರ್ದು ಓದಲಾರ್ದು ಬೇಕಾದಷ್ಟು ಇದ್ದಾವೆ. ಅದರಲ್ಲಿ ಯಾವುದ್ರಲ್ಲಾದ್ರೂ ನಮ್ಮನ್ನು ಇದ್ರ ಜೊತೆಗೆ ಅದನ್ನು ನಾವು ಜೊತೆಗೆ ಇಟ್ಕೊಂಡಾಗ

0: ಇಲ್ಲಿ ಬೇಜಾರಾದಾಗ ನಾವು ಅಲ್ಲಿ ಯಾಕೆಂದ್ರೆ ಹೇಳ್ತಾರಲ್ವ, 6 ಗಂಟೆ ಓದ್ದೆ, 8 ಗಂಟೆ ಓದ್ದೆ, 10 ಗಂಟೆ ಓದ್ದೆ, ಹಿಂಗಾಯ್ತು, ಬ್ರೈನ್ ಡ್ರೈನ್ ಆಯ್ತು, ಆ ಥರದ್ದೆಲ್ಲ ಪದಗಳು ಬಂದಾಗ ನಾವು ಈ ಕಡೆ ಹೋಗಿ ನಮ್ಮ ಮನಸ್ಸನ್ನ ಪುನಶ್ಚೇತನ ಮಾಡ್ಕೋಬಹುದು. ಬದಲಿಗೆ ಬೇರೆ ರೀತಿಯ ನೇತ್ಯಾತ್ಮಕವಾದ ಅಥವಾ ನೆಗೆಟಿವ್ ಆದ ಆ ಜಗತ್ತು ಕೂಡ ದೊಡ್ಡದೇ ಇದೆ. ಈಗ ಹಗಲು ಎಷ್ಟಿರುತ್ತೋ ರಾತ್ರಿನೂ ಅಷ್ಟೇ ಇರುತ್ತೆ, ಬದುಕಲ್ಲೂ ಹಂಗೆ. ಅದಕ್ಕಲ್ಲ, ನಾವು ಇಂಥ ಗುರಿಗೆ ಹೋಗ್ತೀವಿ ಅಂದಾಗ, ನಾವು ಹಿಂಗಿರಬೇಕು ಅಂದಾಗ ಫಿಟ್ ಆ್ಯಂಡ್ ಫೈನ್ ಅಂತ ದೈಹಿಕ ಮತ್ತು ಮಾನಸಿಕವಾಗಿ ಕೂಡ ನಾವು ಎನ್ರಿಚ್ ಆಗುವ ನಿಟ್ಟಿನಲ್ಲಿ ಕೂಡ ಕ್ರಮ ವಹಿಸ್ಬೇಕು. ಇದು ಪರೀಕ್ಷೆಗಷ್ಟೇ ನಾನು ಹೇಳೋದಿಲ್ಲ, ಎಲ್ಲರ ಬದುಕಿಗೂ ಕೂಡ ಅನ್ವಯ ಆಗಿದೆ. ಯಾಕೆಂದರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲದೇನು ಆಫೀಸರ್ ಅಲ್ಲದೇ ಇರೋರು ಕೂಡ ಸಾಮಾನ್ಯರು ಕೂಡ ಅಸಾಮಾನ್ಯವಾದ ಜೀವನವನ್ನು ನಡೆಸಿರೋರು ನನ್ನ ಬದುಕಲ್ಲಿ ತುಂಬ ಜನ ನೋಡಿದ್ದೀನಿ. ಐ ಫೆಲ್ಟ್ ವೆರಿ ಹ್ಯಾಪಿ. ಅವರಿಗೆ ಒಂದು ಮುಖ್ಯವಾಹಿನಿಯಲ್ಲಿ ರೆಕಗ್ನೇಷನ್ ಸಿಗದೇ ಇರಬಹುದು, ಆದರೆ ಅವ್ರ ಬದುಕನ್ನು ಚೆನ್ನಾಗಿ ಕಟ್ಕೊಂಡಿರ್ತಾರೆ. ಹಾಗೆ ನಮಗೆ ಸಿಕ್ಕಿರುವ ಅವಕಾಶದಲ್ಲಿ ಈಗ ಒಂದು ದಿನನ ಅದ್ಭುತವಾಗಲಿ ಅಂತ ಅನ್ನೋದಕ್ಕಿಂತ ಆ ದಿನ ನಾವೇ ಅದ್ಭುತ ಮಾಡಿದರೆ ಅದು ನಿಜವಾದ ಯಶಸ್ಸು ಅಥವಾ ಸಾಧನೆ ಅಂತ ನನ್ನ ಅನಿಸಿಕೆ ವೈಯಕ್ತಿಕವಾಗಿ.
1: ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಗ್ಗೆ ಮಾತನಾಡೋಣ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ತಾವು ಏನು ಹೇಳಿಕೆ ಇಷ್ಟಪಡ್ತೀರಿ?
0: ನಂದು ಏನು ಅಂದರೆ, ಅಕಾಡೆಮಿಕ್ ಪುಸ್ತಕಗಳನ್ನ ಹೆಂಗೆ ಇದು ಮಾಡ್ತೀರಿ, ಹಾಗೆ ನಮ್ಮ ಸಾಮಾನ್ಯ ಜ್ಞಾನ ಅದನ್ನು ಕೂಡ ನಾವು ದಿನನಿತ್ಯ ಅದನ್ನು ಅಳವಡಿಸ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು 5-6 ತರಗತಿ ಓದುವಾಗನೇ ಈಗಿನ ಮಕ್ಕಳು ನಾವೇ ಓದ್ತಿದ್ವಿ, ಈಗಲೂ ಓದ್ತಾರೆ ನೋಡ್ರಿ, ಈ ಕನ್ನಡ ಇಂಗ್ಲೀಷ್ ಅವ್ರಿಗೆ ಚೆನ್ನಾಗಿ ಓದಕ್ಕೆ ಬರ್ತಿರುತ್ತೆ ಇವತ್ತಿನ ದಿನಗಳಲ್ಲಿ. ಪ್ರತಿದಿನ ದೈನಂದಿನ ದಿನಪತ್ರಿಕೆಗಳನ್ನ ಓದೋದು ಅವರು ಒಂದು ರೂಢಿ ಮಾಡಿಕೊಂಡ್ರೆ, ಮತ್ತು ತುಂಬ ಒಳ್ಳೊಳ್ಳೆ ಮ್ಯಾಗ್ಝಿನ್ಸ್ ಇರ್ತವೆ ಇದಕ್ಕೆ ಅಂತಲೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾದಂತಹ ಮ್ಯಾಗ್ಝಿನ್ಸ್ ಇರ್ತವೆ, ಆ ಮ್ಯಾಗ್ಝಿನ್ಗಳನ್ನ ಓದೋದು. ಮತ್ತು ಈಗ ನಮ್ಮ ನೆಕ್ಸ್ಟ್ ಲೆವೆಲ್ ಹೇಳಿದ್ನಲ್ಲ, ಯೂಟ್ಯೂಬ್ನಲ್ಲಿ ತುಂಬ ಸೋರ್ಸಸ್ ಇರ್ತದೆ, ಅದನ್ನು ಗೆದ್ದವ್ರದ್ದು ಬಿದ್ದವ್ರದ್ದು ಹೆಂಗೆ ಡಿಸೈನ್ ಮಾಡ್ಕೋಬೇಕು ಆ ಥರದ್ದು ಎಲ್ಲ ಇವುಗಳು ತಿಳಿದವರು ಮಾತಾಡ್ತಿರ್ತಾರೆ, ಅದನ್ನು ಕೂಡ ಅವ್ರು ಕೇಳಬಹುದು. ಅದು ಕೇಳಿ ಎಲ್ಲದಕ್ಕಿಂತ ಮುಖ್ಯ ಅವ್ರು ಮಾಡಬೇಕು, ಅದನ್ನು ಕೇಳಿ ಆಗತ್ತೆ ಅಂತ ನಾವು ಅನ್ಕೊಂಡ್ರೆ ಅಥವಾ ಕೇಳಿದ್ದೀನಿ ಅದು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಯಾವ ಕೆಲಸವನ್ನು ನಾವೇ ವೈಯಕ್ತಿಕವಾಗಿ ಈಗ ಅವ್ರು ಹೇಳಿದ್ರು ಅದನ್ನು ನೀವು ಬರ್ಕೊಂಡು ಅದಕ್ಕೊಂದು ವ್ಯಾಲಿಡೇಷನ್ ಮಾಡ್ಕೊಂಡು ನಾನು ಮಾಡಬಲ್ಲನೇನ, ಈಗ ನೀವೇನೋ ಮಾಡ್ತಿದ್ದೀರಿ, ಈಗ ನೀವು ಆ್ಯಂಕರಿಂಗ್ ಮಾಡ್ತಿದ್ದೀರಿ, ನೀವು ಮಾಡ್ದಂಗೆ ನಾನು ಮಾಡ್ತೀನಿ ಅಂತ ನಾನು ನಾಳೆ ಮಾಡಿದರೆ ಆಗೋದಿಲ್ಲ ಅಲ್ವಾ. ನಾನು ಪ್ರಾಕ್ಟಿಕಲಾಗಿ ಒಂದು ರಿಹರ್ಸಲ್ 2-3 ಸರ್ತಿ ಮಾಡಿದ್ರೆ ಮಾತ್ರ ಒಂದು ಇದಕ್ಕೆ ಬರ್ಬೋದು. ಯಾಕೆ ಅಂದರೆ ನೀವು ಹಿಂಗೆ ಮಾಡೋಕ್ಕೆ ತುಂಬ ವರ್ಷಗಳು ಶ್ರಮ ಹಾಕಿರ್ತೀರಿ. ಹಂಗೆ ಯಾರೇ ಸಾಧಕರು ನಮ್ಮ ಮುಂದೆ ಬಂದು ನಿಂತು 1/2 ಗಂಟೆ ಮಾತಾಡ್ತಾರೆ ಅಂದರೆ ಅವ್ರ ಹಿಂದೆ ದಶಕಗಳಷ್ಟು ಶ್ರಮ ಇರ್ತದೆ, ಸಾಧನೆ ಇರ್ತದೆ. ಮತ್ತು ಆವತ್ತಿಗೂ ಅವ್ರು ಬಿಟ್ಟಿರಲ್ಲ ಅದನ್ನು, ಆ ಮುಂದೆ ಬಂದು ನಿಂತು ನಮ್ಮ ಎದುರುಗಡೆ ಮಾತಾಡುವಾಗಲೂ ಅವ್ರು ಒಂದು ಪ್ರಿಪೇರ್ಡ್ನೆಸ್ ಆಗೇ ಬಂದಿರ್ತಾರೆ, ಏ ನಾನು ಇಷ್ಟು ವರ್ಷ ಮಾಡಿದ್ದೀನಿ ಬಿಡು ಅಂತ ಬಂದಿರಲ್ಲ. ಯಾವ ಸಾಧಕರು ಹಂಗೆ ಮಾಡಲ್ಲ, ನಿಜವಾದವರು ಅದಕ್ಕೊಂದು ತಯಾರಿ ಅಂತ ಮಾಡ್ಕೊಂಡು ಬಂದಿರ್ತಾರೆ. ಆ ಥರದ್ದು ಮಾಡ್ಕೊಂಡಾಗ ಅವ್ರು ಹೇಳಿದ್ದನ್ನು ನಾನು ಮಾಡಿದಾಗ, ಈಗ ಅವ್ರು ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಏನು ಹೇಳಿದರು ಅದನ್ನು ನಾನು ಮತ್ತೆ ವ್ಯಾಲಿಡೇಷನ್ ಮಾಡ್ಕೊಂಡು ನಾನು ಅದಕ್ಕೆ ಒಂದು ಸಮಯ ಕೊಟ್ಟು ನಾನು ರೆಫರೆನ್ಸ್ ಬುಕ್ ತಗೊಂಡು ನಾನು ಅದನ್ನು ಓದಿ ನನ್ನ ಇದರೊಳಗೆ ಬರೆದಾಗ, ಯಾಕೆಂದರೆ ಅಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರೆಡಿ ಆನ್ಸರು ವರ್ಕೌಟ್ ಆಗೋದಿಲ್ಲ, ಅಲ್ಲಿ ನಿಮ್ಮತನದ ನಿಮ್ಮ ಅಭಿಪ್ರಾಯದ ನೀವು ಹೆಂಗೆ ಕಂಡಿದ್ದೀರಿ ನೀವು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀರಿ ಅದು ತುಂಬ ಮುಖ್ಯ ಆಗುತ್ತೆ ವ್ಯಾಲ್ಯೂಯೇಷನ್ ಮಾಡೋರಿಗೆ. ಹಾಗಾಗಿ ಆ ಥರ ಒಂದು ವೈಯಕ್ತಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಕ್ಕೆ ಈ ಎಲ್ಲ ಒಂದು ಸೋರ್ಸನ್ನು ಬಳಸ್ಕೊಂಡು 5th-6th ತಯಾರಾಗಬಹುದು. ಆವಾಗ ತಯಾರಾದಾಗ ಖಂಡಿತ ಅವ್ರು ಡಿಗ್ರಿ ಮುಗಿಸಿ ಈ ಎಕ್ಸಾಮ್ಗಳಿಗೆ ಅಪಿಯರ್ ಆದಾಗ ಯಾಕೆ ಪ್ಯಾರಲಲ್ ಆಗಿ ಮಾಡಬಹುದು ಅದನ್ನು ದಿನದಲ್ಲಿ 1 ಗಂಟೆ ಒಂದು ಬೇರೆ ಹವ್ಯಾಸಕ್ಕಿಟ್ಟಂಗೆ. ಇದಕ್ಕೂ ಕೂಡ ದಿನಪತ್ರಿಕೆ ಓದೋದು ಅಥವಾ ಯಾರ್ದಾದ್ರು ಒಬ್ರದ್ದು ಇವತ್ತು ಇಂಟರ್ವ್ಯೂ ಕೇಳ್ತೀನಿ ಅಥವಾ ನಾನು ಏನಾದರೂ ಇವತ್ತು 500 ಪದ ಬರಿತೀನಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ, ಅಥವಾ ಇನ್ನೊಂದು ಯಾವುದಾದ್ರು ಮ್ಯಾಗ್ಝಿನ್ ನಾನು ಇದು ಮಾಡ್ತೀನಿ, ಅಥವಾ ಸ್ಟೇಟ್ ಸಿಲೆಬಸ್ಸಲ್ಲಿದ್ದರೆ ನಾನು ಸೆಂಟ್ರಲ್ ಸಿಲೆಬಸ್ NCERT ಬುಕ್ಕನ್ನು ರೆಫರ್ ಮಾಡಿ. ಮತ್ತು ಇದು ಯಾವುದಕ್ಕೂ 1,00,000 ರೂಪಾಯಿ 1,000 ರೂಪಾಯಿ ಖರ್ಚಾಗಲ್ಲ, ತುಂಬ ಕಡಿಮೆ ಇದರೊಳಗೆ ಮಾಡೋದು. ನಾವು ಟೈಮ್ ಕೊಡಬೇಕು, ಮನಸ್ಸು ಮಾಡಬೇಕು, ಕೂತ್ಕೋಬೇಕು ಒಂದು ಅವರ್. ನಾವು ಹಂಗೆ ಕೂತ್ಕೊಂಡಾಗ ವಿದ್ಯಾರ್ಥಿ ದೆಸೆಯಿಂದನೇ ಕೂತ್ಕೊಂಡಾಗ ಖಂಡಿತ ಅದು ದೊಡ್ಡದು ಆಗೋದಿಲ್ಲ. ಈಗ 300 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಅಂತಂದರೆ ದಿನ ದಿನ ನಾವು ಮಾಡಿದ್ರೆ ಅದು ಅಷ್ಟು ದೂರ ಅನ್ಸೋದಿಲ್ಲ. ಒಂದೇ ದಿನ ನಾನು 300 ಕಿಲೋಮೀಟ್ರ್ ಹೋಗ್ತೀನಿ ಅಂದರೆ ಆಗಂಗಿಲ್ಲ. ಆ ಥರ ಒಂದು ನಿರಂತರತೆಯಿಂದ ನಮಗೇನು ಬೇಕು ಅದನ್ನು ಬೇಕು ಬೇಡಗಳನ್ನು ನಾವು ಸ್ಪೆಸಿಫೈ ಮಾಡ್ಕೊಂಡ್ರೆ ನಮ್ಮಲ್ಲಿ ನಾವು ಮಾಡ್ಕೊಂಡು ಇದಕ್ಕೆ ಬೇಕು ಇದು ಬೇಕು ಅಂದರೆ ಏನು ಮಾಡಬೇಕು. ಈಗ ನಾನು ಅದು ಒಂದು ಇನ್ನೊಂದು ಉದಾಹರಣೆ ಎಲ್ಲೋ ಕಡೆ ಹೇಳ್ತೀನಿ. ಈಗ ಒಂದು ಅಮ್ಮ ಒಂದು ಮಧ್ಯಾಹ್ನ ಅಡುಗೆ ಮಾಡ್ತಾರೆ ಅಂತಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಅವ್ರಿಗೊಂದು ಸಿದ್ಧತೆ ಬೇಕು.
1: ಕರೆಕ್ಟ್
0: ಅಲ್ವಾ? ಅದಕ್ಕೇನು ಪದಾರ್ಥ ಬೇಕು, ಯಾವಾದ್ಮೇಲೆ ಯಾವಾಗ ಹಾಕಬೇಕು, ಎಷ್ಟು ಸಮಯ ಕೊಡಬೇಕು, ಈ ಥರದ್ದೊಂದು ಪೂರ್ವ ಸಿದ್ಧತೆ ಒಂದು ಸಣ್ಣದಾರು ಇರ್ತದೆ ಅವ್ರಿಗೆ, ಯಾರಿಗಾದರೂ ಇರ್ತದೆ. ಅದೇ ಥರ ಇವರು ಕೂಡ ನಾವು ಆ ಥರದ್ದೊಂದು ಗುರಿ ಇಟ್ಕೊಂಡಿದ್ದೀವಿ ಅಂದಾಗ, ನಾನು ಯು ಪಿ ಎಸ್ ಸಿ ಅಷ್ಟೇ ಹೇಳೋದಿಲ್ಲ, ಯಾವುದೇ ಗುರಿ ಆಗಲಿ, ನೀನು ಸ್ಪೋರ್ಟ್ಸ್ ಪರ್ಸನ್ ಆಗ್ತೀಯಾ ಅಥವಾ ಆಥರ್ ಆಗ್ತೀಯಾ, ಒಬ್ಬರು ರೈತರು ಆಗ್ತಾರೆ. ಈಗ ನೀವು ಕೆಲವೊಂದು ರೈತರ ಸಂದರ್ಶನ ನಾನು ನೋಡ್ತಿರ್ತೀನಿ, ಎಷ್ಟು ಚೆನ್ನಾಗಿ ಅವರು ಆ ಬದುಕಿಗೆ ಬರಬೇಕು ಅಂದರೆ ಅವರೆಷ್ಟು ಪ್ರಿಪ್ರೇಷನ್ ಮಾಡಿರ್ತಾರೆ, ಮತ್ತು ಅವ್ರು ಎಷ್ಟು ಚೆನ್ನಾಗಿ ಅದನ್ನು ಕ್ಯಾರಿ ಮಾಡ್ತಿರ್ತಾರೆ ಅಂದರೆ ಸುಮ್ಮನೆ ಯಾವುದೂ ಆಗೋದಿಲ್ಲ. ಬಂದವ್ರು ನಿಂತುಬಿಟ್ಟಿದ್ದಾರೆ ಅದು ಚೆನ್ನಾಗಿ ಹಂಗಾಗಂಗಿಲ್ಲ, ಅದ್ರ ಹಿಂದೆ ಏನಾಗಿದೆ, ನಾವು ಮಾಡ್ತೀವ ಮಾಡಿದೀವ ಅಲ್ವಾ. ಈಗ ಯಾವುದೇ ಒಂದು ಇದಕ್ಕೆ ಉತ್ತರದಾಯಿತ್ವ ಮುಖ್ಯ ಆಗತ್ತೆ, ಆ ಉತ್ತರದಾಯಿತ್ವ ಇರಬೇಕು. ಮತ್ತು ಚಿಕ್ಕವರಿಂದಲೇ ಜವಾಬ್ದಾರಿ ತಗೊಳ್ಳುವಂಥ ಮನೆ ಕೆಲಸದಿಂದ ಹಿಡಿದು ನಮ್ಮ ಈ ಗುರಿಗಳ ಎಡೆಗಿಂದ ಆ ಒಂದು ಜವಾಬ್ದಾರಿ ಬೇಕು. ಟೇಕನ್ ಫಾರ್ ಗ್ರಾಂಟೆಡ್, ಅಥವಾ ಇದಿಷ್ಟಕ್ಕೆ ಈ ಟೆಸ್ಟ್ ಆದರೆ ಮುಗೀತು, ಅಥವಾ ಈ ಎಕ್ಸಾಮ್ ಆದರೆ ಮುಗೀತು, ಈ ಇದು ಆದರೆ ಮುಗೀತು, ಇಷ್ಟು ನಂಬರಿಗೆ ತಯಾರು, ಆ ಥರ ಒಂದು ಲಿಮಿಟೇಷನ್ಸ್ನ ಬಿಟ್ಟು ನಮಗೆಲ್ಲಾನು ಕುತೂಹಲದಿಂದ ನಿಸರ್ಗವನ್ನು ಪ್ರಕೃತಿಯನ್ನು ನಾವು ನೋಡಿದ್ರೆ ಖಂಡಿತ ಪ್ರಕೃತಿನೇ ನಮಗೆ ಪಾಠ ಕಲಿಸುತ್ತೆ, ನಾವು ನೋಡಬೇಕಷ್ಟೆ.
1: ಒತ್ತಡ ಪರಿಸ್ಥಿತಿಯಲ್ಲಿಯೂ ಆತ್ಮವಿಶ್ವಾಸವನ್ನು ಹೇಗೆ ಉಳಿಸಿಕೊಳ್ಳಬೇಕು ಅದರ ಬಗ್ಗೆ ತಿಳಿಸಿ.
0: ಅದನ್ನೇ ಹೇಳ್ತೀನಲ್ಲ, ನಿಮಗೆ ಏನು ಇಷ್ಟವಾದ ಕೆಲಸ ಅಥವಾ ಇಷ್ಟವಾದ ಚಟುವಟಿಕೆ ಎನಿಥಿಂಗ್, ಕೆಲವರು ಹೇಳ್ತಾರೆ ನನಗೆ ಒತ್ತಡ ಇದ್ದಾಗ ನಾನು ಮನೆ ಕ್ಲೀನ್ ಮಾಡ್ತೀನಿ, ಬಟ್ಟೆ ಜೋಡಿಸ್ತೀನಿ, ಪುಸ್ತಕ ಜೋಡಿಸ್ತೀನಿ, ಅದು ಇಟ್ಸ್ ಡಿಪೆಂಡ್ ಆನ್ ದೇರ್ ಓನ್ ಮೈಂಡ್ ಸೆಟ್. ಆ ಥರ ಯಾವುದಾದ್ರು ಒಂದು ಆ್ಯಕ್ಟಿವಿಟೀಸ್ ನಾವು ಮಾಡಬೇಕು, ಅದು ಒಳ್ಳೆಯ ಆ್ಯಕ್ಟಿವಿಟಿ ಆಗಿರಬೇಕು, ಅದರಿಂದ ಸಮಾಜಕ್ಕಾಗಲಿ ಮನೆಗಾಗಲಿ ಅಥವಾ ನಮ್ಮ ವ್ಯಕ್ತಿತ್ವಕ್ಕಾಗಲಿ ಧಕ್ಕೆ ಆಗಲಾರದಂತಹ ಚಟುವಟಿಕೆಗಳನ್ನು ನಾವು ತಗೊಂಡ್ರೆ, ಅಥವಾ ನಿಮ್ಗೆ ಹಾಡು ಕೇಳಿದ್ರೆ ನಿಮ್ಗೆ ಒತ್ತಡ ಕಡಿಮೆ ಆಗ್ಬೋದು, ಓದೋದ್ರಿಂದನೂ ಕಡಿಮೆ ಆಗ್ಬೋದು, ಅಥವಾ ಯೋಗಾಸನ ಮಾಡೋದ್ರಿಂದ ಆಗ್ಬೋದು, ಧ್ಯಾನ ಮಾಡೋದ್ರಿಂದ ಆಗ್ಬೋದು. ಮತ್ತು ಈ ಮಧ್ಯೆ ನಾನು ಈಗ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಆ ಧ್ಯಾನ ಅಂತ ಹೇಳ್ತಿರಲ್ಲ ಅದನ್ನು ಮಕ್ಕಳಿಂದನೇ ಅದನ್ನು ಒಂದು ಒತ್ತು ಕೊಟ್ಟರೆ ಖಂಡಿತ ಅವರಿಗೆ ಒಂದು ಮಾನಸಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಧ್ಯಾನ ಅಂದರೆ ನಾವು ದೊಡ್ಡವ್ರ ಥರ ಯಾರು ಒಂದು ಎನ್ಲೈಟನ್ಮೆಂಟ್ ಆಗಿರ್ತಾರೆ ಆ ಥರ ಅಲ್ಲ, ಚಿಕ್ಕ ಮಕ್ಕಳಿಗೆ ಅದು ಸಾಧ್ಯನೂ ಆಗೋದಿಲ್ಲ. ಮಿನಿಮಮ್ ಒಂದು 10 ನಿಮಿಷ ಅಥವಾ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳುವಂಥದ್ದು, ತನ್ನನ್ನು ತಾನು ಮಾತಾಡ್ಕೊಳ್ಳುವಂಥದ್ದು, ಅಥವಾ ತನಗೆ ಏನು ಅನಿಸ್ತಿದೆ ಅದನ್ನು ಒಂದು ವಿಮರ್ಶೆ ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕದು. ಈಗ ನನ್ನ ಲೆವೆಲಿಗೆ ನಾನು ಬೇರೆ ಮಾಡ್ಕೋಬೋದು, ಆ ಮಗು ಬೇರೆ ಮಾಡ್ಕೊ, ಇವತ್ತು ಏನು ಮಾಡಿದೆ, ಇವತ್ತು ಎಲ್ಲಿ ಓಡಿದೆ, ಎಲ್ಲಿ ಬಿದ್ದೆ, ಯಾರ ಜೊತೆ ಮಾತಾಡ್ದೆ, ಅವ್ನು ಮಾತಾಡುವಾಗ ಇವನೇನಂದ ಇವನ್ ಈ ಥರದ್ದಾದ್ರೂ ಒಂದು ಸೆಲ್ಫ್ ಇವ್ಯಾಲ್ಯುವೇಷನ್ ಮಾಡ್ಕೊಳ್ಳುವಂಥ ಒಂದು ಮಾದರಿನ ಮನೆಯಿಂದ ಅಥವಾ ಸ್ಕೂಲಲ್ಲಿ ಎಲ್ಲಾದರೂ ಸರಿ ಆ ಮಗುಗೆ ಮಾಡಿಕೊಟ್ರೆ ಅವ್ರು ಅದನ್ನು ಮುಂದಿನ ದಿನಗಳಲ್ಲಿ ಕಲ್ಟಿವೇಟ್ ಮಾಡ್ಕೊಳ್ತಾರೆ.
1: ಎಸ್,
0: ಹಂಗಾದಾಗ ಬೇರೆಯವ್ರ ಬಗ್ಗೆ ನಿಸುರವಾಗಿ ಅಭಿಪ್ರಾಯ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ತಂತಾನಾಗಿ ಪ್ರಬುದ್ಧತೆಯಿಂದ ನಾವು ಏನಂತೀವಿ ಅದು ಅವರೊಳಗಡೆ ಗ್ರೋ ಆಗುತ್ತೆ.
1: ಗ್ರೋ
0: ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೂ ಯುವಜನರು ಸ್ವಲ್ಪ ಅವರ ದೈಹಿಕ ಮತ್ತು ಮಾನಸಿಕವಾದ ಒಂದು ಸ್ಟ್ರೆಂಥನ್ನು ಮಾಡ್ಕೊಳ್ಳೋಕ್ಕೆ ಈ ಥರದ್ದು ಧ್ಯಾನ ಮತ್ತು ಅವ್ರಿಗೆ ಇಷ್ಟವಾದ ಎನಿ ಚಟುವಟಿಕೆ ಯಾವುದೇ ಚಟುವಟಿಕೆ ಆಗಲಿ ಅದನ್ನು ಮಾಡಿದ್ರೆ ಖಂಡಿತ ಒತ್ತಡ ನಿವಾರಣೆ ಆಗುತ್ತೆ, ಮತ್ತು ಇನ್ನೂ ಜಾಸ್ತಿ ಎನರ್ಜಿಯಿಂದ ಮತ್ತು ಅವ್ರದ್ದೇನು ಒರಿಜಿನಲ್ ಕೆಲಸ ಏನಿರುತ್ತೆ ಅದನ್ನು ತೊಡಗಿಸ್ಬೋದು. ಇದು ಪಾರ್ಟ್ ಅಷ್ಟೇ, ಒತ್ತಡನೂ ಪಾರ್ಟ್. ಯಾವಾಗೂ ನಗು ಅಂದರೆ ಈಗ ಯಾವುದೇ ನಿಮ್ಮ ಕ್ಲೋಸ್ ಫ್ರೆಂಡನ್ನು ಯಾವಾಗೂ ನಿಮ್ಗೆ ಇಷ್ಟ ಆಗಂಗೆ ಮಾತಾಡು ಅಂದರೆ ಆಗಂಗಿಲ್ಲ ಅಲ್ವಾ, ಅವ್ರಿಗೂ ಇಷ್ಟ ಆಗದೇ ಇರೋದಿರುತ್ತೆ, ನಿಮಗೂ ಇಷ್ಟ ಆಗದೇ ಇರೋದಿರುತ್ತದೆ. ಅದಾದಾಗ ಅದನ್ನು ತಗೊಳ್ಳುವಷ್ಟು ಪ್ರಬುದ್ಧತೆ ನಮ್ಗಿರಬೇಕು ಅಂದರೆ ನಾವು ಸ್ಟ್ರೆಂಥನ್ ಆಗಬೇಕು, ಬೇರೆ ದಾರಿ ಇಲ್ಲ.
1: ಎವ್ರಿಬಡಿ ಒನ್ಸ್ ಆರ್ ದಿ ಅದರ್ ಎಲ್ಲರೂ ಹರ್ಟ್ ಮಾಡೇ ಮಾಡ್ತಾರೆ, ವಿ ಹ್ಯಾವ್ ಟು ಬಿ
0: ಪ್ರಿಪೇರ್ಡ್.
1: ಬಹಳ ಉತ್ತಮವಾಗಿ,
0: ಸಹಜ ಅದು, ಇದು ಸಹಜ ಅಂತ ತಿಳಿಬೇಕು. ಎಲ್ಲ ವಿಧದಲ್ಲೂ ವೈವಿಧ್ಯತೆ ಇರುತ್ತೆ, ಇದರಲ್ಲೂ ವೈವಿಧ್ಯತೆ ಇರುತ್ತೆ. ಅದನ್ನು ತಗೊಂಡು ಅದರಲ್ಲಿ ಏನಾದ್ರು ಒಳ್ಳೇದಿದ್ರೆ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಸ್, ಇಲ್ವಾ ಇದು ನಂದಲ್ಲ, ಮುಂದಕ್ಕೆ ಹೋದ್ರೆ ಆಯ್ತು.
1: ಇದಕ್ಕೆಲ್ಲದಕ್ಕೂ ಒಂದೇ ಮೂಲ, ಪ್ರಿಪೇರ್ಡ್ನೆಸ್.
0: ಎಸ್, ಅನ್ನೋದಿನದ ಪ್ರಿಪೇರ್ಡ್ನೆಸ್. ನಾವು ಒಂದಿನ ಹಿಂಗೆ ಹೋಗ್ತೀವಿ ಅಂದರೆ ಇರ್ರಿಲೆವೆಂಟ್ ಆಗ್ತೀವಿ. ನೀವು ಯಾರೋ ನೀವೀಗ ಎಲ್ಲೋ ಗುರಿ ಸಾಧಿಸ್ತೀನಿ ಅಂತ ಅಲ್ಲೊಂದು ಮಾಡ್ಕೊಂಡಿರ್ತೀರಲ್ಲ, ಆ ಗುರಿಗೆ ನಾನು ಹೋಗ್ತೀನಿ ಅನ್ನುವಾಗನೂ ಇರಬೇಕು, ಮತ್ತು ಅದು ಸಾಧಿಸಿದ ಆದಮೇಲೆ ಕೂಡ ಅದು ಚಾಲ್ತಿಲಿರಬೇಕು. ನಿಂತರು ಅಂದರೆ ನಿಂತು ನೀರಾಗ್ಬಿಡ್ತೀವಿ, ಜಾಗ ಇರೋದಿಲ್ಲ. ಜಗತ್ತಲ್ಲಿ ಹರಿಯುವ ನೀರಿಗೆ ಮಾತ್ರ ಒಂದು ಬೆಲೆ, ಮಾನ್ಯತೆ.
1: ಯಶಸ್ಸಿಗೆ ಪ್ರತಿಭೆ ಮುಖ್ಯವೇ, ಪರಿಶ್ರಮ ಮುಖ್ಯವೇ?
0: ಪರಿಶ್ರಮ 99%, ಅದಿದ್ರೆ ಎಲ್ಲರೂ ಆಗಬಹುದು. ಪರಿಶ್ರಮ ಇದ್ರೆ ಪ್ರತಿಭೆ ಅದೃಷ್ಟ ಅದು ಸ್ವಲ್ಪ ಲಿಮಿಟೆಡ್, ಅದು ಲಿಮಿಟೆಡ್ ಎಡಿಷನ್. ಪರಿಶ್ರಮ ಇದ್ದವ್ರಿಗೆ ಯಾರಿಗೂ ಯಾವತ್ತೂ ಬದುಕು ನಿರಾಸೆ ಮಾಡೋದಿಲ್ಲ. ಇಲ್ಲಲ್ಲ ಅಂದರೆ ಇನ್ನೊಂದು ಕಡೆಗಾದರೂ ನಿಮ್ಮ ಪರಿಶ್ರಮ ಕೈ ಹಿಡಿ. ನೀವು ಯಾವುದೋ ಇದಕ್ಕೆ ತಯಾರಿ ಮಾಡಿದ್ದು ಅಲ್ಲಿ ಕೈ ಹಿಡಿಲಿಲ್ಲ ಅಂದರೂ ಇನ್ನೊಂದು ಕಡೆ ಕೂಡ ಕೈ ಹಿಡಿಯುತ್ತೆ. ಯಾವತ್ತು ಪರಿಶ್ರಮಿಗಳು ನಿರಾಸೆ ಮಾಡ್ಕೊಂಡ ಅಥವಾ ಬದುಕಿಂದ ವಿಮುಖರಾದ ಉದಾಹರಣೆ ಇಲ್ಲವೇ ಇಲ್ಲ. ಆ ಪರಿಶ್ರಮ ಯಾವತ್ತೂ ಕೆಲಸ ಮಾಡುತ್ತೆ. ಪ್ರತಿಭೆ ಅದೃಷ್ಟ ಅದು ಸ್ವಲ್ಪ ಲಿಮಿಟೆಡ್ ಮ್ಯಾಟರ್ ಆಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಅನುಭವದಲ್ಲಿ ಪರಿಶ್ರಮನೇ ಮೇಲುಗೈ.
1: ಸಮಯ ನಿರ್ವಹಣೆ ಮತ್ತು ಶಿಸ್ತು ಜೀವನದಲ್ಲಿ ಎಷ್ಟು ಮುಖ್ಯ?
0: ತುಂಬಾ ಮುಖ್ಯ. ಈಗ ನೀವೇನು ಹೇಳಿದ್ರಲ್ಲ, ನಾವು ಇಲ್ಲಿವರೆಗೆ ಏನ್ ಮಾತಾಡಿದೀವಿ ಅದು ಆಗ್ಬೇಕು ಅಂತ ಅಂದಾಗ ಶಿಸ್ತು ತುಂಬಾ ಮುಖ್ಯ, ಡಿಸಿಪ್ಲಿನ್ ತುಂಬಾ ಮುಖ್ಯ. ಅದಿರ್ಲಿಲ್ಲ ಅಂದ್ರೆ ಯಾವುದೂ ಆಗೋದಿಲ್ಲ. ನಾನು ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡು ಬೇಕಾದಂಗೆ ನನಗೆ ಇಷ್ಟ ಬಂದಾಗ ಮಾಡ್ತೀನಿ, ಇಷ್ಟ ಬಂದಾಗ ಆಗುತ್ತೆ, ನಾನು ಯಾವಾಗೋ 8 ಗಂಟೆ ಓದ್ತೀನಿ ಅಥವಾ ಇನ್ಯಾವಾಗೋ ಇನ್ನೊಂದು ಮಾಡ್ತೀನಿ ಅಂದರೆ ಆಗಂಗಿಲ್ಲ. ಅದಕ್ಕೆ ನಿರಂತರತೆ ಮತ್ತು ಕಾಳಜಿ ಇರಬೇಕು, ನಿರಂತರತೆ ಇರಬೇಕು, ಸಿದ್ಧತೆ ಯಾವಾಗೋ. ಅದಕ್ಕೆ ಈಗ 6 ಗಂಟೆಗೆ ಹೇಳ್ತೀನಿ ಅಂತ ಅಂದರೆ ನೀವು 6 ಗಂಟೆಗೆ ಹೇಳುವಂಥದ್ದು ಇರಬೇಕು. 4 ಗಂಟೆಗೆ ಹೇಳ್ತೀನಿ ಅಂದರೆ ನಾನು 6 ಗಂಟೆಗೆ ಎದ್ಬಿಟ್ಟು ಆ 2 ಗಂಟೆ ಅದನ್ನು ನಾನು ನೆಕ್ಸ್ಟ್ ಮಾಡ್ತೀನಿ, ನಾನು ಅದನ್ನು ಈ ಥರ ಕಾಂಪನ್ಸೇಟ್ ಮಾಡ್ತೀನಿ, ಆ ಥರ ನೆಪಗಳು ಇದ್ದರೆ ಖಂಡಿತ ನಾವು ಯಾವ ಗುರಿನೂ ಸಾಧಿಸೋಕೆ ಆಗೋದಿಲ್ಲ. ಎಷ್ಟು ನಾವು ಮಾಡ್ತೀವಿ ಅಷ್ಟು ವಾಪಸ್ ಕೊಡುತ್ತೆ ಬದುಕು. ನೀವೇನು ಈಗ ರಾಗಿ ಹಾಕಿದರೆ ರಾಗಿ ಬರುತ್ತೆ, ಭತ್ತ ಹಾಕಿದರೆ ಭತ್ತ ಬರುತ್ತೆ. ಹಂಗೆ ನೀವು ಎಷ್ಟು ನಿಮ್ಮ ಪರಿಶ್ರಮ ಅಥವಾ ನಿಮ್ಮ ಏನು ನಿರಂತರತೆನ ಕೊಡ್ತೀರಿ ನಿಮ್ಗೆ ಅಷ್ಟು ಕೊಡುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೆ ಬೇರೆ ಶಾರ್ಟ್ಕಟ್ ಅಂತನೋ ಅಥವಾ ಇನ್ನೊಂದು ಯಾವುದು ಇರಂಗಿಲ್ಲ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು. ಮೇಡಮ್, ಕಾರ್ಯಕ್ರಮದಲ್ಲಿ ಈಗ ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಯುವಕರಿಗೆ ನೀವು ನೀಡುವ ವಿಶೇಷ ಸಂದೇಶವೇನು?
0: ಆಕ್ಚುಲಿ ನಾನು ಕೂಡ ಗ್ರಾಮೀಣ ಹಿನ್ನೆಲೆಯಿಂದ ಬಂದವಳಾಗಿ ಹೇಳ್ತೀನಿ. ನಮಗೆ ನಿಜವಾಗ್ಲೂ ಯಾವುದು ನಗರ ಪ್ರದೇಶ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ಏನು ಕಲಿತು ಇರ್ತಾರೆ ಮಕ್ಕಳು ಅಥವಾ ಅಲ್ಲಿಂದ ಬಂದಿರ್ತಾರೆ ಅವ್ರಿಗಿಂತ ಹೆಚ್ಚಿನ ಎಕ್ಸ್ಪೋಜರ್ ಇರ್ತದೆ, ಆತ್ಮವಿಶ್ವಾಸ ಇರುತ್ತೆ. ಯಾಕೆಂದರೆ ನಮಗೆ ಯಾರೂ, ನಾನು ಮೊದಲಿಗೆ ಹೇಳಿದೆ, ಡಿಸ್ಕರೇಜ್ ಮಾಡಿರಲ್ಲ. ಹಳ್ಳಿಗಳಲ್ಲಿ ಯಾರೂ ಯಾರನ್ನು ಡಿಸ್ಕರೇಜ್ ಮಾಡಿರೋದಿಲ್ಲ. ನೀವು ಮಾಡ್ತೀಯಾ ಮಾಡು ಅನ್ನುವ ಮನೋಭಾವನೆ ಇರ್ತದೆ. ಮನೆಗಳಲ್ಲಿ ಆಯಿತು, ಹೊರಗಡೆ ಆಯಿತು, ಸ್ಕೂಲ್ಗಳಲ್ಲಾಯಿತು, ಮತ್ತು ಕನ್ನಡ ಮಾಧ್ಯಮದ ಗ್ರಾಮೀಣ ಪ್ರದೇಶದ ಯಾರೇ ನೋಡಿ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿನೇ ಇರುತ್ತೆ. ಭಾಷೆ ಒಂದು ಎಲ್ಲರೂ ಮಾತಾಡ್ತಾರೆ, ಭಾಷೆ ಒಂದು ಅಡ್ಡಿ ಆಗಬಹುದು, ಅದರ ಹೊರತಾಗಿ ಇನ್ಯಾವುದೂ ಇಲ್ಲ. ಆ ಭಾಷೆ ಅಡ್ಡಿಯನ್ನು ಕೂಡ ಮೀರುವಂಥ 100+ ಮಾರ್ಗಗಳಿದ್ದಾವೆ. ಈಗ ಕಲಿತು ಅದನ್ನು ಮೀರಬಹುದು, ಅದು ತುಂಬ ಕಡಿಮೆ ಅವಧಿಯ ಕೆಲಸ, ಅದೊಂದು ದೊಡ್ಡ ಬ್ಯಾರಿಯರ್ ಅಲ್ಲ ನಮ್ಗಳಿಗೆ. ಹಂಗಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬದುಕಿನ ವ್ಯಾಪಕತೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಯಾರೋ ಮೊನ್ನೆ ಅದನ್ನು ನಾನು ಇದರಲ್ಲೇ ನೋಡಿದಾಗ ಹೇಳ್ತಿದ್ದೆ, ಹಾಲನ್ನ ಎಲ್ಲಿಂದ ಬರುತ್ತೆ ಅಂದರೆ ಪ್ಯಾಕೆಟ್ ಕತ್ತರಿಸಿದ್ರೆ ಹಾಲು ಬರುತ್ತೆ ಅಂತ ಸಿಟಿ ಹುಡುಗರು ಹೇಳ್ತಿದ್ರು ಅಂತ ಹೇಳ್ತಿದ್ರು. ಅಂಥ ಒಂದು ಲಿಮಿಟೆಡ್ ಎಡಿಷನ್ ಅಲ್ಲ ಗ್ರಾಮೀಣ ಪ್ರದೇಶದವರಿಗೆ. ಎಲ್ಲ ರೀತಿಯ ಎಲ್ಲ ವರ್ಗಗಳ ಎಲ್ಲ ವಿಭಾಗದ ಎಲ್ಲ ಕೆಲಸಗಳ, ಕೃಷಿ ಕೆಲಸ ಆಯಿತು, ಕೈ ಕೆಲಸ ಆಯಿತು, ಎಲ್ಲ ವಿಧದ ಇದು ಕೂಡ ಗೊತ್ತಿರುತ್ತೆ. ಆಮೇಲೆ ಸಾಮಾನ್ಯ ಜ್ಞಾನ ಚೆನ್ನಾಗಿರುತ್ತೆ, ಮತ್ತು ಅಡಾಪ್ಟಬಿಲಿಟಿ ಅಪ್ಲಿಕಬಿಲಿಟಿ ಅವ್ರಿಗೆ ನಮಗೆ ಚೆನ್ನಾಗಿರುತ್ತೆ ಗ್ರಾಮೀಣ ಪ್ರದೇಶದವ್ರಿಗೆ. ಹಂಗಾಗಿ ಯಾರೂ ನಾವು ಗ್ರಾಮೀಣ ಪ್ರದೇಶದಿಂದ ಬಂದವರು ಅಥವಾ ಕನ್ನಡ ಮಾಧ್ಯಮದಿಂದ ಬಂದವರು ನಮಗಿದು ಆಗಲ್ಲ ಅಥವಾ ನಮಗಿದು ಬರ್ಡನ್ ಆಗುತ್ತೆ ಅಥವಾ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಒಂದು ನೈತ್ಯಾತ್ಮಕ ಆಲೋಚನೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಅವ್ರ ಮುಂದೆ ಬಂದು ನಿಂತು ಅವ್ರ ಜೊತೆ ಸಂವಾದ ಮಾಡಿದಾಗ ಗೊತ್ತಾಗುತ್ತೆ ನಾವೇ ಮುಂದೆ ಇದ್ದೀವಿ ಅವ್ರಿಗಿಂತ ಅಂತ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಆದರೆ ನಾವು ಹೋಗದೇ ಹೋದರೆ ನಮ್ಗೆ ಗೊತ್ತೇ ಆಗೋದಿಲ್ಲ, ನಾವು ಅಲ್ಲೇ ಇರ್ತೀವಿ. ಹಾಗಾಗಿ ಯಾವುದೇ ಒಂದು ಬ್ಯಾರಿಯರ್ ಹಾಕೊಳ್ಳಾರ್ದಂಗೆ ನಿಮ್ಮ ಕನಸುಗಳನ್ನ ಅಥವಾ ನಿಮ್ಮ ಗುರಿಗಳನ್ನ ನೀವು ಈಡೇರಿಸ್ಕೊಳ್ಳೋಕ್ಕೆ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಸಿಗಬಹುದು ಅದೆಲ್ಲವನ್ನು ಕೂಡ

0: ಈಗ ಭೌತಿಕವಾಗಿ ಯಶಸ್ಸು ಅಂತ ಏನೆಲ್ಲ ಅಂತೀವಿ, ಅದರಲ್ಲಿ ನೀವು ನೇಮ್ಗಳನ್ನ ನೋಡಿದ್ರೆ, ಅವ್ರ ಹೆಸರುಗಳನ್ನ ನೋಡಿದ್ರೆ, ಅವರೆಲ್ಲ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರೇ ಇರ್ತಾರೆ ಅಲ್ವಾ. ಅವರು ನನಗೆ ಹಂಗಂದ್ಬಿಟ್ಟು ನಗರ ಪ್ರದೇಶದವ್ರಿಗೆ ಏನೂ ಬರಲ್ಲ ಅಂತಲ್ಲ, ಅವರಿಗೆ ಬದುಕಿನ ದೃಷ್ಟಿಕೋನ ಅಥವಾ ಬದುಕಿನ ವ್ಯಾಪ್ತಿ ಕಡಿಮೆ ಸಿಕ್ಕಿರುತ್ತೆ, ನಮಗೆ ಜಾಸ್ತಿ ಸಿಕ್ಕಿರುತ್ತೆ ಅಂತ ಹೇಳ್ತೀನಿ. ನಮ್ಮ ಅಡ್ವಾಂಟೇಜನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಅದು ಬಿಟ್ಟು ನಮಗಿಲ್ಲ, ಇದಿರಲಿಲ್ಲ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಲಿಲ್ಲ, ನಮ್ಗೆ ಯೂನಿಫಾರ್ಮ್ ಇರಲಿಲ್ಲ, ನಮ್ಗೆ ಟೈ ಇರಲಿಲ್ಲ, ಅಥವಾ ನಮಗೆ ಏನು ಲ್ಯಾಬ್ ಇರಲಿಲ್ಲ, ನಮ್ಗೆ ಈ ಥರ ಒಂದು ಇದನ್ನು ಹೇಳಿದರೆ ಆ ಒಂದು ಕೊರತೆಗಳು ಯಾರಿಗಿರೋದಿಲ್ಲ, ಎಲ್ಲರಿಗೂ ಇರುತ್ತೆ. ಶ್ರೀಮಂತರಿಗೂ ಇರ್ತದೆ, ಬಡವ್ರಿಗೂ ಇರ್ತದೆ. ನಮಗೆ ನಮ್ಮ ಕೊರತೆಗಳಿರ್ತವೆ, ಅವ್ರಿಗೆ ಅವ್ರ ಕೊರತೆಗಳಿರ್ತವೆ. ಈಗ ಶ್ರೀಮಂತರ ಮನೆ ಮಗು ಕೊರತೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ, ಸಾಧ್ಯನಾ? ಅವ್ರಿಗಿರ್ಬೋದು ಏನೋ, ನಿಮ್ಮ ಪೆನ್ನು ಪುಸ್ತಕ ಕಾರು ಬಂಗ್ಲೆ ಇರಬಹುದು, ಆದರೆ ಅವ್ರಿಗೆ ಮಾನಸಿಕವಾಗಿ ಇನ್ನೇನೋ ಒಂದು ಕೊರತೆ ಇರ್ಬೋದು, ಅದನ್ನು ಯಾರೂ ತುಂಬಕ್ಕಾಗೋದಿಲ್ಲ. ಇದು ಅಂದರೆ ನಾವು ಸಮಾಜದಲ್ಲಿ ಮುಕ್ತವಾಗಿರ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೋಗಿ ಬೆಳಗ್ಗೆ ಎದ್ದು ಇಷ್ಟೇ ಸ್ಕೂಲ್ಗೆ ಬಸ್ ಹತ್ತಿ, ಮತ್ತು ನೀವು ಅಲ್ಲಿ ಇಳಿದು ಮತ್ತೆ ಬಸ್ ಹತ್ತಿ ಮತ್ತೆ ಇಲ್ಲಿಗೆ ಬರ್ರಿ, ಆ ಸಂದರ್ಭ ಇರೋದೇ ಇಲ್ಲ. ಇಲ್ಲಿ ನೀವು ಸ್ಕೂಲಿಂದ ಮನೆಗೆ ಬರೋವಷ್ಟೊತ್ತಿಗೆ 100 ಜನ ಮಾತಾಡ್ಸಿರ್ತೀರ, ಕಮ್ಯುನಿಕೇಷನ್ ಇರ್ತದೆ, ಏನಾಗ್ತಿದೆ ಆ ಕಡೆ ಈ ಕಡೆ ಅಂತ ಗೊತ್ತಿರುತ್ತೆ. ಅದು ಒಂದು ಅಧ್ಯಯನನೇ, ನಾವು ಅದನ್ನು ಡೀಪಾಗಿ ಹೋಗ್ಬೇಕಷ್ಟೇ. ಸುಮ್ಮನೆ ಹೋದ ಪುಟ್ಟ ಬಂದದ ಪುಟ್ಟ ಏನಾಗ್ತಿದೆ, ಈ ಒಂದು 365 ದಿನ ಅಲ್ಲಿ ಏನು ಬೆಳೆ ಬೆಳೀತಿದ್ದಾರೆ, ನಾವು ಹೋಗುವಾಗ ಆ ಕಡೆ ಈ ಕಡೆ ನೀರಿದೆಯಾ ಇಲ್ವಾ, ಯಾರು ಏನು ಕೆಲಸ ಮಾಡ್ತಿದ್ದಾರೆ, ಹೆಣ್ಮಕ್ಳು ಎಷ್ಟು ಜನ ಬರ್ತಾರೆ ಅಲ್ಲಿ, ಕೃಷಿಕರಲ್ಲಿ ಹೆಣ್ಮಕ್ಳು ಇರ್ತಾರೆ, ಗಂಡ್ಮಕ್ಳು ಇರ್ತಾರೆ, ಅವ್ರದ್ದು ಮಾರ್ನಿಂಗು ಈವ್ನಿಂಗು ಏನು ಮಾಡ್ತಾರೆ, ಈ ಥರದ್ದು ಎಷ್ಟೊಂದು ಸಿಲೆಬಸ್ ಇರುತ್ತೆ ಇವರಿಗೆ. ಅಲ್ಲಿ ಸಿಲೆಬಸ್ ವೆರಿ ಲಿಮಿಟೆಡ್, ಅಕಾಡೆಮಿಕ್ ಸಿಲೆಬಸ್ಸು ಮತ್ತು ಬಸ್ಸು ಮತ್ತು ಅವ್ರ ಮನೆ ಬಿಟ್ಟರೆ ಏನೋ ಗೊತ್ತಿರೋದಿಲ್ಲ. ಹಂಗಾಗಿ ನಿಮಗೆ ದೊರೆತ ಅವಕಾಶವನ್ನು ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಖಂಡಿತ ನಿಮ್ಮ ಗುರಿ, ನಿಮ್ಮ ಕನಸುಗಳನ್ನ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ದೊಡ್ಡ ಗುರಿಗಳು, ದೊಡ್ಡ ಕನಸುಗಳನ್ನ ನೀವು ಕಾಣ್ಬೋದು, ಮತ್ತು ಅದನ್ನು ನಿಮ್ಮ ಪರಿಶ್ರಮದಿಂದ ಕೈಗೆ ಎಟಕಿಸ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ.
1: ಉತ್ತಮ.
2: ಸ್ನೇಹಿತರೆ, ಇಂದಿನ ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ KMIAS ಅವರು. ಇವರನ್ನ ಸಂದರ್ಶಿಸಿದವರು ಮಂಜುನಾಥ್ ಪೈ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.
3: Seasons change, but your brilliance is timeless. P&G brings you the exclusive change of season offer.
4: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
3: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಸೇವೆ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಗೈದ ಸಾಧಕರನ್ನ ಪರಿಚಯಿಸುವ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ ಕೆಎಂ, ಐಎಎಸ್. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ.
1: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಯುವಕರು ಸಮಾಜದಲ್ಲಿ ಅಭಿವೃದ್ಧಿಗೆ ಹೇಗೆ ತಮ್ಮ ಕೊಡುಗೆ ನೀಡಬಹುದು ಅದರ ಬಗ್ಗೆ
2: ಈಗ ನಾವು ಹೇಳ್ತೀವಿ. ಇದು ಏನಾಗಿದೆ, ಸರ್ಕಾರ ಇದೇನು ಮಾಡಿದೆ, ಟೀಚರ್ ಏನು ಮಾಡಿದ್ದಾರೆ, ಅಥವಾ ಆಫೀಸರ್ ಏನು ಮಾಡಿದ್ದಾರೆ, ಪಂಚಾಯಿತಿ ಏನು ಮಾಡಿದೆ, ಈ ಥರ ನಾವು ಪ್ರಶ್ನೆ ಕೇಳೋದು ಮತ್ತು ಅದರಿಂದ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯನೋ, ನಾವು ಎಷ್ಟು ಉತ್ತರದಾಯಿತ್ವಗಳಾಗಿದ್ದೀವಿ. ಒಬ್ಬ ಮಗ ಆಗಿ, ಒಬ್ಬ ತಂದೆ ಆಗಿ, ಒಬ್ಬ ವಿದ್ಯಾರ್ಥಿ ಆಗಿ, ಇಟ್ ಅಪ್ಲೈಸ್ ಟು ವಿಮೆನ್ಸ್ ಆ್ಯಂಡ್ ಮೆನ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು. ನಮ್ಮ ಉತ್ತರದಾಯಿತ್ವ ಎಷ್ಟಿದೆ ಅಂದಾಗ ಅಲ್ವಾ ನಮ್ಮ ದೇಶ ಅಭಿವೃದ್ಧಿ ಆಗೋದು. ಈಗ ನಾವು ಚೈನಾ ಉದಾಹರಣೆಯನ್ನಾಗಲಿ ಅಥವಾ ಜಪಾನ್ ಆಗಲಿ, ನಾವು ಅಭಿವೃದ್ಧಿ ದೇಶಗಳು ಅಂತ ಅಂದಾಗ ಅವರಲ್ಲಿ

0: ಅವರಲ್ಲಿರುವ ಇನ್ವಾಲ್ವ್ಮೆಂಟು, ಅವರಲ್ಲಿರುವ ಬದ್ಧತೆ. ಈಗ ದೇಶ ಪ್ರೇಮ ಅಂದರೆ ನನ್ನ ಪ್ರಕಾರ ನಾವೇನು ಕೆಲಸ ಮಾಡ್ತೀವಿ ಅದನ್ನು 100%
1: ಮಾಡಬೇಕು,
0: ಯಾವ ಕೆಲಸ ಆಗಲಿ. ಇಲ್ಲ ಅವನು ಕಳ್ತನ ಮಾಡ್ದನ್ನ ಕೆಲಸನ ನಾನು ಕಳ್ತನ ಮಾಡ್ತೀನಿ ಅಂದರೆ ಅದು ಆಗಂಗಿಲ್ಲ. ಅವರು ನಾವು ಎಲ್ಲರೂ ಮಾಡಬೇಕು, ಎಲ್ಲರಿಗೂ ಜವಾಬ್ದಾರಿ ಇದೆ ಅಲ್ವಾ. ಈಗ ಸರ್ಕಾರ ಎಲ್ಲರನ್ನೂ ಈಗ ಒಂದು ಓಟು ಅಂದರೆ ಒಬ್ಬರಿಗೆ ಒಂದೇ ಮಾನ್ಯತೆ ಅಂತಿರುವಾಗ ನಾವು ಅದನ್ನು ನಮ್ಮ ದೇಶ ಈಗ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ಅನ್ನುವ ಟ್ಯಾಗಲ್ಲೇ ಇದ್ದೀವಿ ನಾವು. ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಗಬೇಕು ಅಂದಾಗ ಎಲ್ಲರದ್ದು ಹೊಣೆಗಾರಿಕೆ ಇದೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಕೂಡ ನಾವು ನಮ್ಮ ನಮ್ಮ ಹೊಣೆಗಾರಿಕೆಯನ್ನು ಚೆನ್ನಾಗಿ ಮಾಡಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಒಂದು ಸಮತೋಲನ ಇರಬೇಕು, ಕರ್ತವ್ಯ ಮತ್ತು ಏನು ಹಕ್ಕುಗಳು ಎರಡು ಸಮತೋಲನ ಇರಬೇಕು. ಕರ್ತವ್ಯ ಜಾಸ್ತಿ ಆದ್ರೂ ಅಲ್ಲ, ಹಕ್ಕುಗಳು ಜಾಸ್ತಿ ಆದ್ರೂ ಅಲ್ಲ. ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡು ಇದ್ದಾಗ ನಾವು ನಮ್ಮ ಕರ್ತವ್ಯವನ್ನು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಮಾಡ್ತಿದ್ದೀವ, ಜವಾಬ್ದಾರಿಯುತ ಸಿವಿಲ್ ಸರ್ವೆಂಟ್ ಆಗಿ ಮಾಡ್ತಿದ್ದೀನ, ರೈತರಾಗಿ ಮಾಡ್ತಿದ್ದೀವ, ವಿದ್ಯಾರ್ಥಿಯಾಗಿ ಮಾಡ್ತಿದ್ದೀವ ಅನ್ನುವ ಒಂದು ಪ್ರಶ್ನೆಯನ್ನು ನಮಗೆ ಹಾಕ್ಕೊಂಡು ನಾವು ಅದನ್ನು ಇಂಪ್ರೂವೈಸ್ ಮಾಡಿಕೊಂಡ್ರೆ, ಇಲ್ಲ ನನಗಿನ್ನೂ ಪೊಟೆನ್ಷಿಯಲ್ ಇದೆ, ನಾನು ಮಾಡಬಹುದು, ಮಾಡ್ತೀನಿ ಅನ್ನುವ ಒಂದು ಮನೋಧರ್ಮ ನಮ್ಮೆಲ್ರಿಗೂ ಬಂದರೆ ಖಂಡಿತ ದೇಶದ ಯುವಕರು ನಮ್ಮ ನಾಡಿನ ಶಕ್ತಿಯಾಗಕ್ಕೆ ಮತ್ತು ಯಾವುದೇ ರೀತಿ ನಿರಾಶೆಗೆ ಒಳಗಾಗಕ್ಕೆ ಆಗಲಾರ್ದಂಗೆ ಎಲ್ಲರಿಗೂ ಎಲ್ಲ ಅವಕಾಶ ಇರ್ತದೆ. ಒಂದೇ ಇದಕ್ಕೆ ಜೋತು ಬೀಳುವಂಥ ಅವಶ್ಯಕತೆ ಇಲ್ಲ. ಬರೀ ಆಫೀಸರ್ ಆದ್ರೇ ಅಥವಾ ರಾಜಕಾರಣಿಗಳಾದ್ರೇ ಅಥವಾ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಒಂದು ಓನರ್ ಆದ್ರೇ ಬದುಕು ಅಂತಲ್ಲ, ಎಲ್ಲರ ಬದುಕಿಗೂ ಒಂದು ಮಾನ್ಯತೆ ಇದ್ದೇ ಇರ್ತದೆ ನಿಸರ್ಗದಲ್ಲಿ ಅಲ್ವಾ. ಕುವೆಂಪು ಅವ್ರು ಯಾವಾಗೂ ಹೇಳ್ತಿರ್ತಾರೆ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಮುಖ್ಯರಲ್ಲ ಅಂತ. ಅದನ್ನು ನಾವು ಮನಗಾಣಬೇಕು. ಅದು ಸುಮ್ಮನೆ ತೋರಿಕೆಗೆ ಹೇಳೋದು ಅಥವಾ ಬರೆಯೋಕ್ಕೆ ಅಥವಾ ನಾನು ಹೇಳೋಕ್ಕಲ್ಲ, ಅದು ಅದನ್ನು ನಮ್ಮೊಳಗೆ ನಾವು ಅಳವಡಿಸ್ಕೊಂಡಾಗ ಖಂಡಿತ ನಾವು ಮುಖ್ಯ ಆಗೇ ಆಗ್ತೀವಿ. ನಾವು ಅದನ್ನು ತಗೋಬೇಕು, ನಾನು ಹೆಂಗೆ ಮುಖ್ಯ ಆಗಬೇಕು, ಮನೆಯಲ್ಲಿ ನಾನು ಹೆಂಗೆ ಮುಖ್ಯ ಆಗಬೇಕು, ಸ್ಕೂಲಲ್ಲಿ ನಾನು ಹೆಂಗೆ ಮುಖ್ಯ ಆಗಬೇಕು, ಸೊಸೈಟಿಯಲ್ಲಿ ಹೆಂಗೆ ನಾನು ಮುಖ್ಯ ಆಗಬೇಕು ಅನ್ನುವ ಒಂದು ತಾತ್ವಿಕವಾದ ಚಿಂತನೆ ನಮ್ಮೊಳಗೆ ಬಂದಾಗ ಖಂಡಿತ ಯುವಶಕ್ತಿ ನಮ್ಮ ದೇಶವನ್ನು ಮುನ್ನಡೆಸಬಹುದು. ಮತ್ತು ನನಗೆ ಆ ನಂಬಿಕೆ ಇದೆ, ನಮ್ಮ ಯುವಕರಿಗೆ ಆ ಶಕ್ತಿ ಇದೆ, ಅವರ ಆ ನಿಟ್ಟಿನಲ್ಲಿ ಹೋಗ್ತಾರೆ ಅನ್ನುವ ಒಂದು ಭರವಸೆನೂ ಕೂಡ ಇದೆ. ಯಾಕೆಂದರೆ ಭರವಸೆನೇ ಬದುಕು ಅಲ್ವಾ.
1: ನಿಜ ನಿಜ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರು IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ಈಗ ತಾವು ಆಲ್ರೆಡಿ ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೀರಾ. ಅಂಥ ಸಂದರ್ಭದಲ್ಲಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ನೀವು ಅನುಸರಿಸುವ ಮೂಲ ಮೌಲ್ಯಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ.
0: ತುಂಬ ದೊಡ್ಡ ಇದು ಪ್ರಶ್ನೆ. ಬಟ್ ನಾನು ಪ್ರಾಥಮಿಕ ಶಾಲೆಯಿಂದ ಹೆಂಗೆ ನನಗೆ ಅರಿವಿಗೂ ಯಾವಾಗ ಬಂತು ಆವಾಗಿಂದನೂ ನಾನು ಹಿಂಗೆ ಇರಬೇಕು ಅಂತ ನನಗೆ ನನ್ನದೇ ಒಂದು, ಈಗ ದೇಶಕ್ಕೊಂದು ಸಂವಿಧಾನ ಅಂತ ಇರುತ್ತಲ್ವ, ಹಿಂಗಿರಬೇಕು ಹಿಂಗಿರಬೇಕು ಇದು ಹಿಂಗೆ ಮಾಡಬೇಕು ಅಂತ. ಹಾಗೆ ನಾನು ನನ್ನದೇ ಆದ ಒಂದು ಇದನ್ನು ನಾನು ಮಾಡ್ಕೊಂಡಿದ್ದೀನಿ, ಹಾಗೆ ಇರಬೇಕು ಅಂತ. ಅದು ಹೆಂಗೆ, ಸಮಾಜಕ್ಕೆ ಯಾವಾಗೂ ಪೀಡನೆ ಆಗದಂಗೆ, ನನ್ನ ಅಧ್ಯಯನ ಯಾವಾಗೂ ಚಾಲ್ತಿಲಿರುವ ಹಾಗೆ, ಪ್ರಕೃತಿಗೆ ಯಾವಾಗೂ ಪೂರಕವಾಗಿರುವ ಹಾಗೆ, ನಾನು ಪ್ರಕೃತಿಯನ್ನು ಜಾಸ್ತಿ ಮಾಡೋದು ಬೇಡ, ಹಾಳು ಮಾಡಲಾರ್ದಂಗೆ, ನಿಸರ್ಗ ಸಹಜವಾಗಿ, ಸಹಜ ಮತ್ತು ಸರಳವಾಗಿ, ಅದೇ ನನ್ನ ಬದುಕಿನ ಮೌಲ್ಯ. ಸಹಜ ಮತ್ತು ನೀವು ಸರಳತೆಯಿಂದ ಬದುಕಿದರೆ ನಿಮ್ಮ ಬದುಕು ಸಮೃದ್ಧವಾಗತ್ತೆ, ಅನ್ಲಿಮಿಟೆಡ್. ಅದನ್ನು ನಾನು ಪ್ರತಿದಿನ ಚಿಕ್ಕವಳಿಂದನೂ ಅಳವಡಿಸ್ಕೊಂಡು ಬಂದಿದ್ದೀನಿ. ಅದು ಯಾವುದೇ ಆದರೂ ಅದು ಚೇಂಜ್ ಆಗಲ್ಲ. ಹೆಂಗೆ ಈಗ ನಿಮಗೆ ರೊಟ್ಟಿ ಮೇಯ್ನು ಇದಿರುತ್ತೆ, ನಮಗೆ ಅನ್ನ ಮುದ್ದೆ, ಹೆಂಗೆ ಬದುಕಿನ ಮೂಲ ದ್ರವ್ಯ ಅಲ್ಲ, ನಿಮ್ಮೂರಲ್ಲಿ ರೊಟ್ಟಿ ನಮ್ಮೂರಲ್ಲಿ ಅನ್ನ, ಅದು ಸ್ಟೇಪಲ್ ಫುಡ್. ಆ ಥರ ನನಗೆ ಸರಳತೆ ಮತ್ತು ಸಹಜತೆ ನನ್ನ ಬದುಕಿನ ಮೌಲ್ಯ. ನಾನು ಯಾವಾಗೂ ಅದನ್ನು ಕಾಪಾಡಿಕೊಂಡಿದ್ದೀನಿ ಮತ್ತು ಅದು ನನಗೆ ತುಂಬ ಸಂತೋಷ ಕೊಡುತ್ತೆ.
1: ಕನಸು ಕಾಣುತ್ತಿರುವ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ನಿಮ್ಮ ಸ್ಫೂರ್ತಿದಾಯಕ ಸಂದೇಶ
0: ಅದನ್ನೇ ಹೇಳ್ತೀನಿ ನಾನು. ದೊಡ್ಡ ಕನಸು ಕಾಣ್ರಿ, ನಿಮಗೆ ನಿಮಗೆ ಗೊತ್ತಿರಲಾರ್ದಷ್ಟು ಪೊಟೆನ್ಷಿಯಲ್ ಶಕ್ತಿ ನಿಮ್ಮ ಜೊತೆಗೆ ಇರುತ್ತೆ. ನೀವು ಎಷ್ಟು ತೆಗಿತೀರೋ ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿತ್ತು. ಅದು ಅನ್ಲಿಮಿಟೆಡ್ ಸೋರ್ಸ್ ಅದು ನಿಮ್ಮದು. ನೀವು ಬೇರೆಯವ್ರದ್ದು ಹೇಳ್ಬೋದು, ನಿಮ್ಮ ಸೋರ್ಸ್ ನಿಮಗೆ ಎಷ್ಟು ಅಂತ ನಿಮಗೆ ಗೊತ್ತಿರೋದಿಲ್ಲ. ನೀವು ಅದನ್ನು ಅಸೈನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದು ಮುಂಚೆ ಹೇಳಿದೆ ನೋಡಿ, ನಿಮ್ಮೊಳಗೆ ನೀವು ಮಾತಾಡ್ಕೊಳ್ಳಿ, ನಿಮ್ಮ ವಿಮರ್ಶೆ ನೀವು ಮಾಡ್ಕೊಳ್ಳಿ, ಪ್ರತಿದಿನ ಒಂದು 5-10 ನಿಮಿಷ ನಿಮ್ಮ ಜೊತೆಗೆ ನೀವು ಮಾತಾಡಿ. ಎಲ್ಲ ಟೈಮು ನಾವು ಎಲ್ಲರ ಜೊತೆಗೂ ಮಾತಾಡ್ತೀವಿ, ನನಗೇನು ಬೇಕು, ನಾನೇನು ಮಾಡಿದ್ದೀನಿ. ಮತ್ತು ನಾವು ಯಾವಾಗೂ ಪ್ಲಸ್ಸೇ ಮಾಡಿರೋದಿಲ್ಲ, ಯಾರು ಮಾಡಿರೋದಿಲ್ಲ. ಒಂದಿನ ನಂದು ಓಲ್ಡೆ ನಾನು ವಾಪಸ್ ನೋಡ್ದಿವಾಗ ಸಂಜೆ ಆದಾಗ ನಾವು ಬೆಳಗ್ಗೆ ಸಂಜೆವರೆಗೆ ಏನು ಆಕ್ಟಿವಿಟೀಸ್ ಆಯಿತು ಅಂತ ನಾವು ತಿರುವಿ ಹಾಕ್ತೀವಿ ಅಲ್ವಾ, ಆವಾಗ ನಾವು ಎಲ್ಲಾನು 100% ಸರಿ ಮಾಡಿರೋದಿಲ್ಲ, ಇಂಪ್ರೂವೈಸ್ ಮಾಡೋಂಥದ್ದು ಇರುತ್ತೆ. ಈಗ ನಿಮ್ಮ ಜೊತೆ ಮಾತಾಡುವಾಗ ನನಗೆ ಇದು ಈಗ ಹೋದ್ಮೇಲೆ ನಾನು ಸಂಜೆ ಏನಾದ್ರು ಇಲ್ಲ ಇನ್ನೂ ಏನೋ ಹೇಳ್ಬೋದಿತ್ತು ಅಂತ ಅನ್ಸುತ್ತಾ ನನಗೆ, ನಿಮಗೂ ಅನ್ಸುತ್ತಾ ನಾನು ಇನ್ನೂ ಏನೋ ಕೇಳ್ಬೋದಿತ್ತೇನೋ ಇದಕ್ಕಿಂತ ಅಂತ ನಿಮಗೂ ಅನ್ಸುತ್ತೆ, ನನಗೂ ಅನ್ಸುತ್ತೆ. ಹಾಗೆ ಪ್ರತಿ ದಿನದ ಬದುಕನ್ನು ಪ್ರತಿ ಘಟನೆಯನ್ನು ನಾವು ಒಂದು ವಿಮರ್ಶೆ ಮಾಡ್ಕೊಂಡ್ರೆ ಇಂಪ್ರೂವೈಸೇಷನ್ ನಾವೇ ಆಗ್ತೀವಿ, ನಾವೇ ನಮ್ಮ ಇಂಪ್ರೂವೈಸ್ಡ್ ವರ್ಷನ್ ಆಗ್ತೀವಿ. ಅದು ಬೇರೆಯವ್ರಿಗೆ ಕೂಡ ಗೊತ್ತಾಗುತ್ತೆ, ಆಗ ಏ ಇವರು ನೆನ್ನೆಗಿಂತ ಇವತ್ತು ಚಂದ, ನಿನ್ನೆ ಇವತ್ತು ಕಾಲ್ದಿದ್ರು, ಕಳೆದ ವರ್ಷ ಸಿಕ್ಕಾಗ ಇವ್ರು ಹಿಂಗಿದ್ರು, ಈ ವರ್ಷ ಸಿಕ್ಕಾಗಿ ಇವ್ರು ಚೇಂಜ್ ಆಗಿದ್ದಾರೆ. ಪಾಸಿಟಿವ್ ಚೇಂಜ್ ಟುವರ್ಡ್ಸ್ ಪಾಸಿಟಿವ್ ಚೇಂಜ್, ಆ ಕಡೆಗೆ ನಮ್ಮ ಬದುಕಿನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡು ಧನಾತ್ಮಕವಾಗಿ ಮಾಡೋಕ್ಕೆ ಬದುಕಲು ತುಂಬ ಅವಕಾಶಗಳಿದ್ದಾವೆ. ಪ್ರತಿ ದಿನ ಅದನ್ನೇ ಮಾಡಿದರೆ ಖಂಡಿತ ಅದು ಋಣಾತ್ಮಕತೆಯೂ ಕೂಡ ನೀವು ಎಂಜಾಯ್ ಮಾಡ್ಬೋದು. ಒಂದು ಏನೋ ಬಂದರೆ ಈಗ ಯಾವಾಗೂ ಯಾಕೆ ಇದೇ ಇರಬೇಕು, ಇದು ಇರಲಿ ಬಿಡು ಇವತ್ತು ಅಂತ ಅಂದ್ಬಿಡ್ಬೋದು. ನೂರು ಈಗ ನೀವು 10 ನೀವು ಮೈಸೂರು ಪಾಕೆ ತಿಂದು ಒಂದು ಯಾವುದೋ ಒಂದಿದ್ರೆ ಈ ಅದೇ ತಿಂದು ಇದಾಗಿತ್ತು, ಇದನ್ನು ತಿಂದರೆ ಸರಿ ಹೋಗಿ ಬಿಡು ಅಂತ ನೀವು, ಅದೇ ನೀವು 9 ಬೇರೆ ತಿಂದು ಒಂದು ಮೈಸೂರು ಪಾಕ್ ತಿನ್ನೋದಕ್ಕಿಂತ ಬದುಕಲ್ಲಿ ಅವಕಾಶ ಇದ್ದಾಗ ಯಾಕೆ ಋಣಾತ್ಮಕತೆ ಕಡೆ ಹೋಗೋದು ಬೇಡ. ಧನಾತ್ಮಕ ವಿಷಯಗಳಿಂದ ನಾವು ಪ್ರತಿದಿನ ಪಾಠ ಕಲಿಬೇಕು, ಮತ್ತು ಆ ಘಟನೆ ಆಗಲಿ ಆ ಸಂದರ್ಭವನ್ನಾಗಲಿ ಸನ್ನಿವೇಶನ ನಾವು ಧನಾತ್ಮಕತೆಗಡೆಗೆ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಗಳಿಸ್ಕೋಬೇಕು.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು. ಮೇಡಮ್, ಕಾರ್ಯಕ್ರಮದಲ್ಲಿ ಈಗ ಮಹಿಳೆಯರ ಸ್ವಾವಲಂಬನೆಗಾಗಿ ಸರ್ಕಾರ ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಅದರ ಬಗ್ಗೆ?
0: ಇಲ್ಲ, ಮಹಿಳೆಯರನ್ನ ಯಾವುದೇ ಕಲ್ಯಾಣ ಸರ್ಕಾರಗಳು ವಿಶ್ವಸಂಸ್ಥೆಯಿಂದ ಒಳಗೊಂಡು ಎಲ್ಲ ದೇಶಗಳಲ್ಲಾಯಿತು, ನಮ್ಮ ದೇಶದಲ್ಲೂ ಆಯಿತು, ಮಹಿಳೆಯರ ಒಳಗೊಳ್ಳುವಿಕೆ ಮತ್ತು ಪ್ರಾತಿನಿಧ್ಯವನ್ನು ಖಾತ್ರಿಪಡಿಸ್ಕೋಬೇಕು ಅಂತ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅದರ ಹೊರತುಪಡಿಸಿ ಎಲ್ಲ ಇಲಾಖೆಗಳಲ್ಲೂ ಕೂಡ 33% ಮಹಿಳೆಯರ ಪ್ರಾತಿನಿಧ್ಯ ಇರಲೇಬೇಕು. ಈಗ ಒಂದು ಅವ್ರದ್ದು ಜನಪ್ರತಿನಿಧಿಗಳ ಒಂದು ಭಾಗವಹಿಸುವಿಕೆಯೂ ಅಷ್ಟೇ, ಈಗ ಪಂಚಾಯತಿಯಿಂದ ಮೊದಲುಗೊಂಡು ಜಿಲ್ಲಾ ಪಂಚಾಯತಿಯವರೆಗೂ ಈಗಾಗಲೇ ಇದೆ, ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೂಡ ವಿಧಾನಸಭೆ ಲೋಕಸಭೆಗೆ ಮೀಸಲಾತಿನ ಸದ್ಯದಲ್ಲೇ ಅದು ಕೂಡ ಬರುತ್ತೆ. ಅದರ ಹೊರತಾಗಿ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನು ಸರ್ಕಾರ ಖಾತ್ರಿಪಡಿಸ್ಕೊಳ್ತಾನೆ ಇದೆ, ಮತ್ತು ಅದಕ್ಕೋಸ್ಕರ ನೋಡಲ್ ಇಲಾಖೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ. ಹೊರತಾಗಿ ಉಳಿದ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವಕಾಶಗಳಿದೆ. ಮಹಿಳೆಯರಿಗೂ ಕೂಡ ಈಗ ಇದು ಚೇಂಜ್ ಆಗಿದೆ, ಏನು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವ ಒಂದು ಏನು ನಮ್ಮದು ಸೇಯಿಂಗ್ ಇತ್ತು ಅದು ಚೇಂಜ್ ಆಗಿದೆ. ಮಾನವರ ಲಕ್ಷಣ ಅಂದರೆ ಉದ್ಯೋಗ, ಮಾನವರು ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರ್ತೀವಿ, ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಅಂದಾಗ, ಎಲ್ಲರೂ ಆರ್ಥಿಕವಾಗಿ ಸಬಲರಾದಾಗ, ಮತ್ತು ನಾವು ಕೂಡ ನಮ್ಮ ಸರ್ಕಾರಕ್ಕೆ ನಮ್ಮದು ಕೊಡುಗೆ ಅಂತ ಸಿಕ್ಕಾಗ ಆ ಒಂದು ಪ್ರೋಗ್ರೆಸಿವ್ ರೇಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ಅವರವರಿಗೆ ಏನು ಸ್ಟ್ರೆಂತ್ ಇದೆ ಅದನ್ನು ಬಳಸ್ಕೊಂಡು ಈಗಾಗಲೇ ನಮ್ಮ ಹೆಣ್ಮಕ್ಳು ತುಂಬ ಶ್ರಮವಹಿಸಿ ಇಲ್ಲಿವರೆಗೆ ಏನು ವೇಗ ಹಿಂದೆ ಇತ್ತು ಅದ್ರ ಡಬಲ್ ವೇಗದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅದೊಂದು ಆಶಾದಾಯಕ ಬೆಳವಣಿಗೆ ಕೂಡ. ನೀವು ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ಬಂದಿತ್ತು, ನೀವು ಗಮನಿಸಿರ್ತೀರಾ, ನಮ್ಮ ಕೇಳೋಗರು ಕೂಡ ಗಮನಿಸಿರ್ತಾರೆ. ಬಿಜಾಪುರದಿಂದ ಒಂದು ಮನೆಗಳಲ್ಲಿ ಹೆಣ್ಮಕ್ಳು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಹೆಣ್ಮಕ್ಳು ಇಲ್ಲಿನ ಒಂದು ಫುಡ್ ಆಹಾರ ಪದಾರ್ಥಗಳನ್ನು ಬೆಂಗಳೂರಿಗೆ ಶಕ್ತಿ ಯೋಜನೆಯಡಿ ಬಸ್ಸಲ್ಲಿ ಬೆಂಗಳೂರಿಗೆ ರಾತ್ರಿ ಹೋಗಿ ಅಲ್ಲಿ ಸಾವಯವ ಸಂತೆಯಲ್ಲಿ ಅದನ್ನು ಮಾರಿ ಅವ್ರ ಬದುಕು ಚೆನ್ನಾಗಿದೆ. 2 ವರ್ಷದಿಂದ ಹೋಗ್ತಿದ್ದಾರಂತವ್ರು, ಅವ್ರ ಬದುಕಲ್ಲಿ ಬದಲಾವಣೆ ಆಗ್ತಿರೋದನ್ನು ಹೇಳ್ತಾ ಇದ್ರು. ನಾನು ಆ ಸಕ್ಸಸ್ ಸ್ಟೋರಿ ನೋಡ್ತಿದ್ದೆ, ಅದೊಂದು ಗ್ಲಿಂಪ್ಸ್ ಅಷ್ಟೇ, ಅದು ಎಲ್ಲ ಅಂತಲ್ಲ. ಅದೇ ಥರ ಎಲ್ಲ ರಂಗಗಳಲ್ಲೂ ಮಹಿಳೆಯರು ಈಗ ವಿಜ್ಞಾನವನ್ನು ಮೊದಲುಗೊಂಡು ಕ್ರೀಡಾರಂಗವನ್ನು ಮೊದಲುಗೊಂಡು ಎಲ್ಲ ರಂಗಗಳಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಮನೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ಒಂದು ಜೆಂಡರ್ ಬಯಾಸ್ ಇರಲಾರ್ದಂಗೆ, ಮತ್ತು ಮನೆಯಲ್ಲಿ ಕೂಡ ಕೆಲಸ ಮಾಡುವಾಗ ಇದು ಮಗ ಮಾಡುವ ಕೆಲಸ, ಇದು ಮಗಳು ಮಾಡುವ ಕೆಲಸ ಅನ್ನುವ ಭೇದ ಮಾಡಲಾರ್ದಂಗೆ ಕೆಲಸಗಳ ಹಂಚಿಕೆಯನ್ನು ಬಾಲ್ಯದಿಂದ ನಾವು ಮಕ್ಕಳಿಗೆ ಮಾಡಿಕೊಟ್ರೆ, ಈಗ ಮನೇಲಿ 4 ಜನ ಇದ್ರೆ 4 ಜನನು ಶೇರ್ ಮಾಡ್ತಾರೆ ಅಂತ ಅಂದರೆ ಅವ್ರು ಮುಂದಿನ ದಿನಗಳಲ್ಲಿ ಹಾಗೆ ಇರ್ತಾರೆ, ಮುಂದಿನ ಬದುಕವ್ರದ್ದು ಹಾಗೆ ಇರುತ್ತೆ. ಇಲ್ಲ ಇದು ಹೆಣ್ಮಕ್ಳೇ ಮಾಡ್ತಾರೆ, ಇದು ಅಡುಗೆ ಹೆಣ್ಮಕ್ಳೇ ಮಾಡಬೇಕು, ಹೊರಗಡೆ ಕೆಲಸ ಗಂಡ್ಮಗನೇ ಮಾಡಬೇಕು ಅಂತ ಅಂದಾದಾಗ ಅವ್ರ ಬದುಕನ್ನು ಮುಂದಿನ ದಿನಗಳಲ್ಲಿ ಎದುರಿಸುವಾಗ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಸೆನ್ಸಿಟೈಸೇಷನ್ ಈಗ ಆಲ್ಮೋಸ್ಟ್ ಆಗಿದೆ, ಅದು ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗಬೇಕು. ಹಂಗಾದಾಗ ಹೆಣ್ಮಕ್ಳಿಗೊಂದು ನಿರಾಳತೆ ಇರುತ್ತೆ. ಅದರ್ವೈಸ್ ಈಗ ಏನು, ಈಗ ನಮ್ಮ ಮುಂದೆ ನಮಗಿಂತ ಮೊದಲು ಬಂದ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಮನೆಯಲ್ಲೂ ಅವರೇ ಕೆಲಸ ಮಾಡಬೇಕು, ಹೊರಗಡೆನೂ ಕೆಲಸ ಅವರೇ ಮಾಡಬೇಕು ಅಂತ ಅಂದಾಗ ಖಂಡಿತ ಅವ್ರಿಗೆ ಬರ್ಡನ್ ಆಗುತ್ತೆ. ಆಮೇಲೆ ಅದು ನೋಡಕ್ಕೆ ಕೂಡ ಅಸಮತೋಲನ, ಅಸಹಜ ಅಲ್ವಾ? ಅವರಿಬ್ರು ಕೆಲಸಕ್ಕೆ ಹೋಗಿ ಒಬ್ರು ಬಂದು ಮನೇಲಿ ಮತ್ತೆ ಕೆಲಸ ಮಾಡೋದು, ಒಬ್ರು ಬಂದು ಪೇಪರ್ ನೋಡ್ತಾ ಅಥವಾ ಟಿ ವಿ ನೋಡ್ತಾ ಕೂತ್ಕೊಂಡು ಅವರವ್ರಿಗೆ ತಂದು ಬಡಿಸೋದು, ಅದು ಎಷ್ಟು ಅಸಹಜ ಅನ್ಸುತ್ತೆ ಅಲ್ವಾ? ಎಲ್ಲರೂ ಪ್ರಕೃತಿ ದೃಷ್ಟಿಯಲ್ಲಿ ಈಗ ನಾವು ನಮ್ಮ ಅನುಕೂಲ ಸಿಂಧುಗಳಿಗೆ ಮಾಡ್ಕೊಂಡು ನಾವು ಇದು ಹೆಣ್ಣು ಇದು ಗಂಡು ಈ ಥರ ನಾವು ತರತಮ ಮಾಡ್ತೀವಿ. ಆದರೆ ನಿಸರ್ಗದಲ್ಲಿ ಹಂಗಿಲ್ಲ, ಎಕ್ಸೆಪ್ಟ್ ಮನುಷ್ಯರು ಬಿಟ್ಟರೆ ಇನ್ನು ಎಲ್ಲ ಜೀವಿಗಳಲ್ಲೂ ಅವರವ್ರು ಅವ್ರವ್ರ ಕೆಲಸ ಮಾಡ್ತಾರೆ, ಮತ್ತು ಅದು ಮೇಲೂ ಅಲ್ಲ ಕೀಡೂ ಅಲ್ಲ. ಈಗ ನಾನೇನು ಹೆಣ್ಮಕ್ಳು ಮೇಲು ಅಥವಾ ಗಂಡಸರು ಆ ಥರ ಅಲ್ಲ, ಅರ್ಥ ಅಲ್ಲ. ನಾವು ನಮ್ಮ ಮನೆ ಕೆಲಸಗಳನ್ನು ಅಥವಾ ನಮ್ಮ ಹೊರಗಿನ ಕೆಲಸಗಳನ್ನ ನಮ್ಮ ಒಳಗೊಳ್ಳುವಿಕೆಯನ್ನು ಸಮವಾಗಿ ಮಾಡಿದಾಗ ಖಂಡಿತ ಒಂದು ಆದರ್ಶ ಸಮಾಜ ಅಂತ ಏನಂತೀವಿ ಅದು ಇದಾಗತ್ತೆ. ಆ ಥರ ಇದ್ದಾಗನೇ ಬದುಕಿಗೆ ಅಥವಾ ದೇಶಕ್ಕೂ ಕೂಡ ಒಳ್ಳೆ ರೀತಿ ಇರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಕೆಲಸ ಮಾಡ್ತಿದ್ದಾವೆ, ಸಮಾಜ ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು. ಎರಡೂ ಕಡೆಯಿಂದ ಆದಾಗ ಆ ವೇಗ ಜಾಸ್ತಿ ಆಗುತ್ತೆ.
1: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅಂತ ಸಂದರ್ಭದಲ್ಲಿ ಸಮುದಾಯ ರೇಡಿಯೋ ಗ್ರಾಮೀಣ ಜನರಿಗೆ ಎಷ್ಟು ಉಪಯುಕ್ತ ಮಾಧ್ಯಮ ಎಂದು ನೀವು ಭಾವಿಸುತ್ತೀರಾ ಅದರ ಬಗ್ಗೆ?
0: ಖಂಡಿತ, ನಾನು ನನಗೆ ಹೊರ ಜಗತ್ತಿಂದು ಓದಕ್ಕೆ ಬರಕ್ಕೆ ಮುಂಚೆ ಕಿವಿಗಳಿಂದ ಕೇಳಿದ್ದು ನಾನು ಕೂಡ ರೇಡಿಯೋಯಿಂದ. ನಮ್ಮನೆ ಶುರುವಾಗ್ತಿದ್ದು ನಮ್ಮಪ್ಪ ಬೆಳಗ್ಗೆ ವಾಕಿಂಗ್ ಹೋಗಕ್ಕೆ ಮುಂಚೆ ಅವರು ಇನ್ನೂ ಬಂದಿರ್ತಿರ್ಲಿಲ್ಲ, ಆವಾಗಲೇ ರೇಡಿಯೋ ಆನ್ ಮಾಡಿ ಹೋಗ್ತಿದ್ರು. ನಾವು ಅದನ್ನು ಕೇಳಿ ಹೇಳಬೇಕಾಗಿತ್ತು, ಸಿಗ್ನೇಚರ್ ಟ್ಯೂನ್ ಅಂತಾರಲ್ವ, ಅದು ಬರುವಾಗನೆ ಆನ್ ಮಾಡಿಟ್ಬಿಟ್ಟು ಹೋಗ್ತಿದ್ರು. ಅಲ್ಲಿಂದ 8 ಗಂಟೆವರೆಗೂ ಆಫ್ ಮಾಡ್ತಿರ್ಲಿಲ್ಲ, ಇಂಗ್ಲೀಷ್ ಹಿಂದಿ ವಾರ್ತೆಗಳು ಆಗೋವರೆಗೂ ಮಾಡ್ತಿದ್ರು. ಹಾಗಾಗಿ ನನಗೆ ಗೊತ್ತಿಲ್ಲದಂಗೆ ನಾನು ಹಲವಾರು ವಿಷಯಗಳನ್ನ ಚಿಕ್ಕವಳಿಂದ ತಿಳ್ಕೊಳ್ತಿದ್ದೆ. ಅಲ್ಲಿ ಚಿಂತನ ಬರ್ತಾ ಇತ್ತು, ರಂಗಗೀತೆಗಳು ಬರ್ತಾ ಇತ್ತು, ಕವನಗಳು ಓದ್ತಾ ಇದ್ರು, ಪ್ರಾದೇಶಿಕ ಸಮಾಚಾರಗಳು ಬರ್ತಿತ್ತು, ರಾಷ್ಟ್ರೀಯ ವಾರ್ತೆ ಬರ್ತಾ ಇತ್ತು. ಆ 1.5-2 ಗಂಟೆಯಲ್ಲಿ ನಾವು ನಮಗದು ಗೊತ್ತಿಲ್ಲದ ಸ್ಕೂಲು, ಕಾಣದ ಸ್ಕೂಲ್, ಅದು ಕೇಳುವ ಸ್ಕೂಲ್. ಈ ಸ್ಕೂಲಲ್ಲಾದ್ರೆ ನೀವು ಟೀಚರ್ ಹೇಳ್ತಾರೆ, ನಾನು ಕೇಳ್ತೀನಿ. ಬಟ್ ಆಮೇಲೆ ಅದರೊಳಗೆ ಶ್ರೋತೃಗಳ ಅಭಿಪ್ರಾಯಗಳನ್ನು ಕೂಡ ಆಧರಿಸಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ನಾವು ಕೇಳಿದ ಹಾಡು ಹಾಕ್ತಿದ್ರು, ಕೇಳಿದ ಕಾರ್ಯಕ್ರಮಗಳಾಗ್ತಿದ್ರು. ಕೃಷಿ ರಂಗದಲ್ಲಿ ಆಯಾ ಸೀಸನ್ಗೆ ಸಂಬಂಧಪಟ್ಟ ಬೆಳೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿದ್ರು. ಹಾಗಾಗಿ ನನಗೆ ಅದು ಲೈಕ್ ಪಾಠಶಾಲೆನೇ, ರೇಡಿಯೋ ಲೈಕ್ ಪಾಠಶಾಲೆ. ನನಗೆ ಓದಕ್ಕೆ ಬರೋಕ್ಕೆ ಮುಂಚೆ 5 ವರ್ಷ ಆದಾಗ ನಾನು ಅಕ್ಷರ ಕಲ್ತಿದ್ದೆ. 3-4 ವರ್ಷಕ್ಕೆಲ್ಲ ನನಗೆ ಅಕ್ಷರ ಬರ್ತಿತ್ತು. ಆವಾಗ ನಾನು ಅಕ್ಷರ ಸಾಂಗತ್ಯವನ್ನು ತಗೊಂಡಿದ್ದು. ಅದಕ್ಕಿಂತ ಮುಂಚೆ ಇದು ಸಾಂಗತ್ಯ ನಮ್ಮದು, ಬೆಳಗ್ಗೆ ಮತ್ತು ಸಂಜೆ ರೇಡಿಯೋ, ಸಂಜೆ ಕೃಷಿ ರಂಗದಿಂದ ವಾರ್ತೆವರೆಗೆ. ಬೆಳಗ್ಗೆ ಹೇಳದ್ನಲ್ಲ, ಸಿಗ್ನೇಚರ್ ಟ್ಯೂನಿಂದ ಇಂಗ್ಲೀಷ್ ಹಿಂದಿ ವಾರ್ತೆವರೆಗೂ. ಆದ್ದರಿಂದ ನಂಗೆ ತುಂಬ ನಾಲೆಡ್ಜ್ ಬಂದಿತ್ತು. ಬೇರೆಯವ್ರಿಗಿಂತ ನಾನು ಸ್ವಲ್ಪ ಭಿನ್ನ ಅನ್ನಿಸುವಷ್ಟು ನಾಲೆಡ್ಜ್ ನನಗೆ ಬಂದಿತ್ತು. ಈಗಾದರೂ ಕೂಡ ರೇಡಿಯೋ ಅತ್ಯಂತ ವಿಶ್ವಾಸಾರ್ಹ ಮಾಧ್ಯಮ. ಬೇರೆ ಮಾಧ್ಯಮಗಳ ರೀತಿ ವ್ಯಾಲಿಡೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ರೇಡಿಯೋದಲ್ಲಿ ಬಂದರೆ, ಅದು 100% ಕರೆಕ್ಟ್ ಇರುತ್ತೆ. ಮತ್ತು ಜನರಿಗೆ ಉಪಯುಕ್ತವಾದ ಕಾರ್ಯಕ್ರಮಗಳನ್ನೇ ಕೊಡ್ತಾರೆ. ವಿಶೇಷವಾಗಿ ಮಕ್ಕಳಿಗೆ, ಮಹಿಳೆಯರಿಗೆ ಕೂಡ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾವತ್ತು ಈಗ ನಾವು ಮಹಿಳಾ ಪ್ರಾಧಾನ್ಯದ ಬಗ್ಗೆ ಈಗ ಮಾತಾಡ್ತಿದ್ದೀವಿ, ಆವಾಗ ಬರ್ತಿತ್ತು ಮಹಿಳಾ ಧ್ವನಿ, ಯುವರಂಗ. ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಅವರು ಬೇರೆ ಪ್ರೋಗ್ರಾಮ್ ಮಾಡ್ತಿದ್ರು. ನೇಚರಿಗೆ ಸಂಬಂಧಪಟ್ಟಂಗೆ ಅರಣ್ಯ ಇಲಾಖೆ ಜೊತೆ ಸಹಯೋಗದಿಂದ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಹಾಗಾಗಿ ನಾವೆಲ್ಲ ಅವುಗಳನ್ನ ಪಾಠದ ರೀತಿನೇ ತಗೊಂಡಿದ್ದೀವಿ. ಇವತ್ತಿಗೂ ಕೂಡ ಅವು ನನ್ನೊಳಗಡೆ ಇದ್ದಾವೆ. ಆವತ್ತಿನ ಹಾಡುಗಳು, ಒಂದು ವಿಷಯಗಳು, ಅವೆಲ್ಲವೂ ಕೂಡ ಈಗ ಆಹಾರ ಸರಪಡಿನ ನಾವು ರೇಡಿಯೋನಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ನಮ್ಮ ಸ್ಕೂಲಲ್ಲಿ ಓದಿದ್ದಕ್ಕಿಂತ. ಒಂದು ಅರಣ್ಯ ಇಲಾಖೆ ಸಹಯೋಗದ ಜೊತೆ ಒಂದು ಕಾರ್ಯಕ್ರಮ ಮಾಡಿದ್ರು, ಅದರಲ್ಲಿ ಆಹಾರ ಸರಪಡಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಒಂದು ರೂಪಕದಲ್ಲಿ ನಮಗೆ ಕೇಳಿದ್ರು ಅಂದರೆ ನಾವದನ್ನು ಎಷ್ಟು ನಿಜ ಅಲ್ವಾ, ಹೌದಲ್ವಾ, ನಾವು ಅದಕ್ಕೆ ಪೂರಕವಾಗಿ ನಡ್ಕೋಬೇಕು ಅನ್ನುವ ಸೆನ್ಸಿಟೈಸೇಷನ್ ಅವರು ಆವಾಗ ಮಾಡಿದರು. ಹಾಗಾಗಿ ರೇಡಿಯೋ ಇವತ್ತಿಗೂ ಕೂಡ ಅದರದ್ದು ಮಹತ್ವ ಮತ್ತು ಮಾನ್ಯತೆ ಇದೇ ಇದೆ. ಮತ್ತು ಹೇಳಿದ್ನಲ್ಲ, ವಿಶ್ವಾಸಾರ್ಹತೆಗೆ ಅದು ಮತ್ತೊಂದು ಹೆಸರು, ಅದನ್ನು ಯಾರೂ ಕ್ವಶನ್ ಮಾಡಲ್ಲ. ಹಂಗಾಗಿ ಅದಕ್ಕೆ ಸೆನ್ಸಾರ್ ಅವಶ್ಯಕತೆನೇ ಬರೋದಿಲ್ಲ. ಮತ್ತೆ ಎಲ್ಲರೂ ಕೂಡ 100 ಸರ್ತಿ ಯೋಚನೆ ಮಾಡಿ ತೂಕ ಮಾಡಿನೇ ನಿಮ್ಮ ಶ್ರೋತೃಗಳಿಗೆ ಕೊಡ್ತೀರ. ಹಾಗಾಗಿ ಗ್ರಾಮೀಣ ಪ್ರದೇಶಕ್ಕಾಯಿತು, ನಗರ ಪ್ರದೇಶಗಳಲ್ಲೂ ಕೂಡ ರೇಡಿಯೋ ಕೇಳೋದು ಒಂದು ಅತ್ಯುತ್ತಮವಾದ ಭಾಗ ಆಗಬೇಕು ಜನರಿಗೆ. ಮತ್ತೆ ಅದು ಕೇಳ್ತಾ ನಾವು ಬೇರೇನು ಮಾಡಬಹುದು,
1: ಬಹಳ ದೊಡ್ಡ ವಿಷಯ,
0: ಕೆಲಸ ಮಾಡಬಹುದು. ಅದನ್ನ ಮಾಡ್ತಾನೆ ನಾವು ಇನ್ನೊಂದ್ರ ಜೊತೆಗೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೂ ನಾವು ಕೇಳ್ಬೋದು. ಅದನ್ನ ಹಿಂಗೆ ಹಿಡ್ಕೊಂಡೇ ಓಡಾಡ್ಬೇಕು ಅನ್ನೋ ಅಂತ ಇಲ್ಲ, ಅದ್ರ ಪಾಡಿಗೆ ಅದ್ ಕೆಲಸ ಮಾಡ್ತಿರತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಾ ನಮ್ಮ ಜ್ಞಾನಾರ್ಜನೆ ಮಾಡ್ಕೋಬಹುದು. ಹಂಗಾಗಿ ರೇಡಿಯೋ ನನ್ನ ಪ್ರಕಾರ ಎಲ್ರಿಗೂ ಒಂದು ಜ್ಞಾನಾರ್ಜನೆ, ವಯೋಭೇದ ಲಿಂಗಭೇದ ಇರ್ಲಾರ್ದಂಗೆ ಆ ಸಂಸ್ಕೃತಿ ಇರಬೇಕು, ರೇಡಿಯೋ ಸಂಸ್ಕೃತಿ ಮುಂದುವರಿಬೇಕು ಅಂತ ನನ್ನ ಆಶಯ.
1: ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ಮಹಿಳಾ ಸಬಲೀಕರಣ ವಿಷಯಗಳಲ್ಲಿ ರೇಡಿಯೋ ಯಾವ ರೀತಿ ಬದಲಾವಣೆ ತರಬಹುದು?
0: ಖಂಡಿತ ಹೇಳದ್ನಲ್ಲ, ಅದು ಯಾವಾಗೂ ಮಾಡ್ತಾ ಬಂದಿದೆ ರೀ. ಕಳೆದ 50 ವರ್ಷಕ್ಕಿಂತ ಹೆಚ್ಚಿನ ಇದರಿಂದ ಹೇಳದ್ನಲ್ಲ, ಕೃಷಿ ರಂಗ ಅಂದಾಗ ಕೃಷಿ ರಂಗದ ಬಗ್ಗೆನೆ ಮಾತಾಡ್ತಾರೆ, ರಂಗಗೀತೆಗಳು ಅಂದ್ರೆ ಹಂಗೆ ಮಾತಾಡ್ತಾರೆ, ಮತ್ತೆ ಮಹಿಳಾ ಆರೋಗ್ಯ ಸಮಸ್ಯೆಗಳು ಅಥವಾ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಸೀರೀಸ್ ಆಫ್ ಕಾರ್ಯಕ್ರಮಗಳನ್ನ ಎಲ್ಲ ಇವುಗಳು ಮಾಡ್ತಿದ್ದಾರೆ. ಅದು ಇವತ್ತಿಗೂ ಕೂಡ ಅನುಷ್ಠಾನವಾಗಿ ನಡ್ಕೊಂಡು ಬಂದಿದೆ, ಯಾರು ಕೂಡ ವಿಮುಖರಾಗಿಲ್ಲ. ಅವರಿಗೆ ಸಂಬಂಧಪಟ್ಟಂಗೆ ಒಂದು ತಯಾರಿ, ಒಂದು ಅಧಿಕೃತವಾಗಿ ಮತ್ತು ಸಕ್ಸಸ್ ಸ್ಟೋರಿಗಳ ಮೂಲಕ ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕಗಳ ಮೂಲಕ ಹೇಳೋದ್ರಿಂದ ಶ್ರೋತೃಗಳಿಗೆ ಅದ್ರದ್ದು ಇಂಪ್ಯಾಕ್ಟ್ ಚೆನ್ನಾಗಾಗುತ್ತೆ. ಕತೆಗಳಲ್ಲ ಇಲ್ಲಿ ಬರೋದು, ಎಲ್ಲಾನು ಕೂಡ ನೈಜವಾದ ವ್ಯಕ್ತಿ ಚಿತ್ರಗಳು ಅಥವಾ ನೈಜವಾದ ಘಟನೆಗಳನ್ನ ಆಧರಿಸಿನೇ ನೀವು ಮಾಡಿರ್ತೀರ ರೇಡಿಯೋನಲ್ಲಿ ಕಾರ್ಯಕ್ರಮಗಳನ್ನ. ಹಂಗಾಗಿ ಅವರು ವಿಶ್ವಾಸಾರ್ಹತೆಯಿಂದ ಇರ್ತವೆ ಮತ್ತು ಜನರ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡ್ತವೆ. ಅದು ಮುಂದಿನ ದಿನಗಳಲ್ಲೂ ಕೂಡ ಆಗಬೇಕು ಅನ್ನೋದು ನನ್ನ ಒಂದು ಬಯಕೆ.
1: ರೇಡಿಯೋ ಬಗ್ಗೆ ತಾವು ಹೇಳುವಾಗ ಗಾಯನ ಬಗ್ಗೆನೂ ತಾವು ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಮ್ಮ ಕಡೆಯಿಂದ ತಮ್ಮ ಫೇವರೇಟ್ ಗೀತೆ.
0: ಸಿದ್ದಯ್ಯ ಪುರಾಣಿಕರದ್ದು ಒಂದು ಕವನ ಇದೆ, ಅವರು ಕೂಡ ನಮ್ಮನ್ನ ಆಡಳಿತ ಸೇವೆಯಲ್ಲಿದ್ದರು ಮತ್ತು ತುಂಬ ಈ ಕಡೆಯ ಮಹತ್ವದ ಲೇಖಕರು, ಕನ್ನಡದ ಒಂದು ಮಹತ್ವದ ಲೇಖಕರು ಅವರು. ಅವರದ್ದೊಂದು ರಚನೆ.

0: ಕಾರ್ಯಕ್ರಮದಲ್ಲಿ ಈ ಒಂದು ಹಾಡಿನ ಮುಖಾಂತರ ತಾವು ಒಂದು ಒಳ್ಳೆ ಸಂದೇಶ ಜಗವೇ ಕೂಡಲ ಸಂಗಮ ಅಂತ. ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯ ರೇಡಿಯೋ ಮೂಲಕ ಬೆಳಗಾವಿ ವಿಭಾಗದ ಜನತೆಗೆ ನೀವು ನೀಡಲು ಬಯಸುವ ಅಂತಿಮ ಸಂದೇಶ ಮೇಡಮ್?
1: ಎಲ್ಲ ಜನರಿಗೂ ಕೂಡ ನನ್ನ ಶುಭಾಶಯಗಳು. ಮತ್ತೆ ನಾವು ಇಲ್ಲಿ ಬಂದಿರೋದೇ ಒಂದು ಇದೊಂದು ಬೆಳಗಾವಿ ವಿಭಾಗ ಅಂದ್ರೆ ಒಂದು ಪುಟ್ಟ ಭಾರತದ ತರ ಇದೆ. ಒಂದೊಂದು ಜಿಲ್ಲೆಗೂ ಅದರದ್ದೇ ಆದ ಒಂದು ಗ್ರಾಮರ್ ವ್ಯಾಕರಣ ಇದೆ, ಸಾಂಸ್ಕೃತಿಕ ಪರಂಪರೆ ಇದೆ, ಒಂದು ಇದ್ದಂಗೆ ಒಂದಿಲ್ಲ ಭಾಷಾ ಪರಂಪರೆ. ಹಿಂಗೆ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಏನಂತೀವಿ ಅದೆಲ್ಲ ಕೂಡ ನಮ್ಮ ವಿಭಾಗದಲ್ಲಿ ಇದೆ. ಎಲ್ಲರೂ ಕೂಡ ಈಗ ನಾನೇನು ಹೇಳಿದ್ದೀನಲ್ಲ ಎಲ್ಲರೂ ಈಗ ನಾನೇನು ದೊಡ್ಡ ದಾರ್ಶನಿಕಳಲ್ಲ ಅಥವಾ ದೊಡ್ಡ ಇವಳು ಅಲ್ಲ ನನ್ನ ಸಂದೇಶ ಕೊಡೋವಷ್ಟು, ಬಟ್ ನಮ್ಮ ಇದೊಂದು ಅದೃಷ್ಟ ಅಥವಾ ಒಂದು ಬ್ಲೆಸ್ಡ್ ಅಂತ ನಾವು ಅನ್ಕೊಂಡ್ರೆ ಇಲ್ಲಿರೋದು. ಯಾಕೆಂದ್ರೆ ಬೇರೆ ಪ್ರಾಪಂಚಿಕ ಜಗತ್ತು ಅಥವಾ ಬೇರೆ ಭೌಗೋಳಿಕ ಇದರೊಳಗಡೆ ಎಷ್ಟೊಂದು ಹವಾಮಾನದಲ್ಲೇ ಎಷ್ಟೊಂದು ವ್ಯತ್ಯಾಸ ಇರುವಂಥದ್ದು, ಎಷ್ಟು ಅನಾನುಕೂಲತೆಗಳು ಇರುವಂತಹ ಪ್ರದೇಶಗಳು ನಮ್ಮ ರಾಜ್ಯದಲ್ಲೂ ಇದ್ದಾವೆ, ಜಗತ್ತಲ್ಲೂ ಇದ್ದಾವೆ, ಬೇರೆ ಕಡೆನೂ ಇದೆ. ಇಲ್ಲಿ ನಾವು ನಿಸರ್ಗದಿಂದ ತುಂಬ ಬ್ಲೆಸ್ಡ್ ಆಗಿದ್ದೀವಿ, ತುಂಬ ಪಡ್ಕೊಂಡಿದ್ದೀವಿ. ಪಶ್ಚಿಮ ಘಟ್ಟಗಳನ್ನು ಹೊಂದಿದ್ದೀವಿ, ತುಂಬ ಅಸಂಖ್ಯಾತ ಜೀವ ವೈವಿಧ್ಯತೆ ಇದೆ, ಮತ್ತು ಕೃಷಿಗೆ ಪೂರಕವಾದ ವಾತಾವರಣ ಇದೆ. ಮತ್ತು ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಜಿಯಾಗ್ರಫಿಕಲ್ ಇದು ಕೂಡ ಇರಬೇಕು. ಎಲ್ರಿಗೂ ಇಂತಹ ಒಂದು ಅವಕಾಶ ಇರೋದಿಲ್ಲ. ನಾವು ಇಲ್ಲಿ ಹುಟ್ಟಿರೋದೇ ಒಂದು ಭಾಗ್ಯ ಅಂತ ನಾವು ಅನ್ಕೋಬೇಕು. ಮತ್ತು ನಮ್ಮ ವಿಭಾಗವನ್ನು ಅವ್ರವ್ರ ಊರಿಂದ ಅವರು ಮುಂದಕ್ಕೆ ತಂದರೆ ಖಂಡಿತ ಅವರು ಕೊಡಬಹುದಾದ ಒಂದು ಸಣ್ಣ ಕಾಣಿಕೆ ಅದನ್ನೇ. ಅವರ ಬದುಕು ಚಂದ ಆದರೆ ಸಮಾಜಕ್ಕೂ ಚಂದ ಅನಿಸುತ್ತೆ, ಊರಿಗೂ ಚಂದ ಅನಿಸುತ್ತೆ, ಜಿಲ್ಲೆಗಳು ತಾಲೂಕು ವಿಭಾಗ ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ನಾನು ಅನ್ಸೋದು ಬ್ಲೆಸ್ಡ್ ಅಂತ ಅನ್ಕೋಬೇಕು ಈ ವಿಭಾಗದಲ್ಲಿ ಇರೋರೆಲ್ಲರೂ ಕೂಡ. ಯಾಕೆ ಅಂದರೆ ನೀವು ತುಂಬ ನೋಡಿ ಎಷ್ಟು ಕಡೆ ಬೇರೆ ಬೇರೆ ಜಗತ್ತಿನ ಮೂಲೆಗಳಲ್ಲಿ ನಮ್ಮಲ್ಲೇ ಈಗ ಗುಲ್ಬರ್ಗದವ್ರನ್ನ ಈಗ ಇಲ್ಲಿ ನೋಡಿದ್ರೆ ಹೆಂಗನ್ಸುತ್ತೆ ಹೇಳಿ ಅಲ್ವಾ? ಈಗ ಇದೇ ಈಗ ಮಾರ್ಚಲ್ಲಿ ನಮ್ಮ ವೆದರ್ ಹೆಂಗಿರುತ್ತೆ, ಅಲ್ಲಿ ವೆದರ್ ಹೆಂಗಿರುತ್ತೆ, ಮತ್ತೆ ಇಲ್ಲಿ ನಿಸರ್ಗ ಸಂಪತ್ತು ಹೆಂಗಿರುತ್ತೆ, ಅಲ್ಲಿ ಹೆಂಗಿರುತ್ತೆ. ಹಂಗಾಗಿ ನಾವಿಲ್ಲಿ ಹುಟ್ಟಿರೋದೇ ಬ್ಲೆಸ್ಡ್ ಅಂತ ತಿಳ್ಕೊಂಡು ನಮ್ಮ ನಮ್ಮ ಒಂದು ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರೆ ಖಂಡಿತ ಒಂದು ನಮ್ಮ ಜನ್ಮ ತಾಳಿದ ಭೂಮಿಗೆ ನೀಡಬಹುದಾದ ಒಂದು ದೊಡ್ಡ ಕೊಡುಗೆ. ನಾವೆಲ್ಲರೂ ಕೂಡ ಆ ರೀತಿ ಕೆಲಸ ಮಾಡೋಣ. ಖಂಡಿತ ನಮ್ಮಿಂದ ನಿಸರ್ಗಕ್ಕೆ ಒಳಿತಾಗುತ್ತೋ ಇಲ್ವೋ, ಕೆಟ್ಟದ್ದಾಗಲಾರ್ದಂಗೆ ನೋಡಿಕೊಳ್ಳುವಂತಹ ಒಂದು ಜಾಗೃತಿ ನಮ್ಮಲ್ಲಿ ಇರಲಿ ಎನ್ನುವುದು ನನ್ನ ಒಂದು ಕೋರಿಕೆ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ
1: ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ನನಗೆ ನನ್ನನ್ನು ನಾನು ಹಿಂದಕ್ಕೆ ತಿರುಗಿ ನೋಡೋಕ್ಕೆ ಅವಕಾಶ ಮಾಡಿ ಈ ಥರದ್ದೊಂದು ಆಗ್ಬೇಕು ಯಾವಾಗ, ಅವತ್ತಿಂದ ಅವತ್ತು ತಿರುಗಿ ನೋಡ್ತಾ ಇರ್ತೀವಿ ನಾವು. ಈಗ ಒಂದೇ ಸ್ಟ್ರೆಚ್ಚಲ್ಲಿ ಇಷ್ಟನ್ನು ತಿರುಗಿ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನನಗೂ ಕೂಡ ಇನ್ನು ನೆಕ್ಸ್ಟ್ಗೂ ಇದು ಒಂದು ಇದು ಆಗುತ್ತೆ, ಏನು ಇಂಪ್ರೋವೈಸೇಷನ್ ಆಗೋಕ್ಕೆ ಇದು ಒಂದು ಸಾಧನ ಆಗುತ್ತೆ. ಆ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಆಶಿಸ್ತಾ ನಿಮಗೆ ಅವಕಾಶ ನೀಡಿದ್ದಕ್ಕೆ, ವೇಣುಧ್ವನಿಯಾಗೆ ಎಲ್ಲ ಟೀಮ್ನ ಎಲ್ಲ ಮೆಂಬರ್ಗೆ, ಇದನ್ನು ಆಯೋಜನೆ ಮಾಡಿದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.
0: ಧನ್ಯವಾದ ಮೇಡಮ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ KM IAS ಅವರು. ಇವರನ್ನ ಸಂದರ್ಶಿಸಿದವರು ಮಂಜುನಾಥ್ ಪೈ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಕೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

யாரோ யோனோ யாரோ யோனோ யாரோ யோனோ ಹುಡುಗ ನಾನು ಇವತ್ತಿನ ಈ ಶುಭ ಬುಧವಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವರ್ಷದ 7ನೇ ತಿಂಗಳು, ತಿಂಗಳಿನ 22ನೇ ದಿನ, ಇದು July 22. ಶುಭ ಶುಭ ಶುಭ ಬುಧವಾರದ ಸ್ಪೆಷಲ್ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಚಿತ್ರಗಳ ಆಧ್ಯಾತ್ಮ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಒನ್ ಸ್ಟಾಪ್ ಶಾಪ್ ಇದು ಏಕೈಕ ಕಾರ್ಯಕ್ರಮ. ಬನ್ನಿ, ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ. ಹಾಟ್ಲೈನ್ ಸಂಖ್ಯೆ ಮತ್ತೊಮ್ಮೆ 9019904904. ಈ ನಂಬರ್ ನೀವು ಮರೆಯಕ ಆಗುದಿಲ್ಲ, ಅಷ್ಟು ಸುಲಭವಾದ ನಂಬರ್. ನಮ್ಮ ವೇಣುಧ್ವನಿಯ ನಂಬರ್ ಮೇಲೆ ಕರೆ ಮಾಡಿ, ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ ನನಗೆ ತಿಳಿಸಿ ನಿಮಗೆ ಬೇಕಾದ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಆಧ್ಯಾತ್ಮ ಗೀತೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಏಳು ಮಲೆ ಮ್ಯಾಲೇರಿ ಕುಂತಾನಪ್ಪಮ್ಮ ದೇವ. ಈ ಗೀತೆ ಜೋಗಿ, ಚಿತ್ರದ ಕರುಣಾನಂದ ಚಕ್ರವರ್ತಿ ಶಿವಣ್ಣ ಅಭಿನಯಿಸಿರುವ ಚಿತ್ರ. ಆತ್ಮೀಯರೇ, ಈ ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿರಬಹುದಲ್ವಾ? ನಿಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ, ಒಂದು. ನಾನು ಎರಡು ಟಾಸ್ಕ್ ಕೊಡುತ್ತೇನೆ. ಎಸ್, ಆ ಟಾಸ್ಕನ್ನು ನೀವು ಮಾಡಿ, ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆಯಲ್ಲಿರೋ ದೇವರು ಎಲ್ಲರಲ್ಲಿಯೂ ನೋಡಿ ಅಥವಾ ಆ ದೇವರ ಹೆಸರ ನಾಮ ಜಪ ಮಾಡಿ. ಇದರಿಂದ ನಿಮಗೆ ಲಾಭ, ನನಗಲ್ಲ. ಕಾರ್ಯಕ್ರಮದ ಉದ್ದೇಶನೇ ಇದು, ನಿಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ. ಸೊ ಆತ್ಮೀಯರೇ, ಏಳು ಮಳೆ ಮ್ಯಾಲೇರಿ ಕುಂತಾನಪ್ಪ ಮಾದೇವ ಎಲ್ಲ ಜೀವದಲ್ಲಿಯೂ ನೋಡುವೆ ನಾನು ಶಿವ. ಬನ್ನಿ ನೀವು ಕೂಡ ಭಾಗವಹಿಸಿ. ದಸ್ ನಿಮ್ಮೊಂದಿಗೆ ನಾವು ಶುಭ ಬುಧವಾರದ ಸ್ಪೆಷಲ್ ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ 9019049904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಎಸ್, ಬನ್ನಿ ಆತ್ಮೀಯರೇ, ಭಾಗವಹಿಸಿ. ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE

ನೀವು ಕೇಳ್ತಾ ಇದ್ರಾ ಬೆಳಕಾವ್ಯ ಮೊಟ್ಟ ಮೊದಲು ವಿಡಿಯೋ ಕೇಂದ್ರ ವೇಣುಧ್ವನಿ ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಶುಭ ಬುಧವಾರದ ಸ್ಪೆಷಲ್ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ನಿಮ್ಮೊಂದಿಗಿನವು ಕನ್ನಡ ಚಿತ್ರರಂಗದ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಾ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನನ್ನ ಉದ್ದೇಶದ ಪ್ರಕಾರ ಈ ಹಾಡನ್ನ ರಿಕ್ವೆಸ್ಟ್ ಮಾಡೋ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಬೆಂಗಳೂರಿನ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ವೇಣುಧ್ವನಿಯನ್ನ ಆಪ್ನ ಮುಖಾಂತರ ಕೇಳ್ತಾ ಇದ್ದಾರೆ. ಆತ್ಮೀಯರೇ, ಒಂದು ಉತ್ತಮ ಬಹುಮಾನ ನಿಮ್ಗೆ ಯಾರಿಗಾರು ಕೊಡಬೇಕು, ಗಿಫ್ಟ್ ಕೊಡಬೇಕು ಅಂದ್ರೆ ವೇಣುಧ್ವನಿಯ ಆಪ್ನ ಡೌನ್ಲೋಡ್ ಮಾಡಿ ಅಂತ ಹೇಳಿ ಅವರಿಗೆ ಲಿಂಕ್ ಅನ್ನ ಕಳಿಸಿ. ಉಚಿತವಾಗಿ ಈ ಆಪ್ನಲ್ಲಿ ನೀವು ಬರೀ ನಂದ ಕಾರ್ಯಕ್ರಮ ಅಲ್ಲ, ಒಳ್ಳೊಳ್ಳೆ ಸಂದರ್ಶನ ಕೇಳ್ಬೋದು. ಎಸ್, ಆ ಸಂದರ್ಶನದಿಂದ ಸಿಗೋ ನಿಮಗೆ ಮಾಹಿತಿ, ಆ ಮಾಹಿತಿ ನಿಮ್ಮ ಜೀವನದಲ್ಲಿಯೇ ಅಲ್ರಿ ಲಾಭ ಕೊಡುತ್ತೆ. ಸೊ ಆತ್ಮೀಯರೇ, ಈ ವೇಣುಧ್ವನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ವೇಣುಧ್ವನಿಯನ್ನು 575 ಕಿಲೋಮೀಟರ್ ದೂರ ಬೆಂಗಳೂರಿನಿಂದ ನಮ್ಮ ವೇಣುಧ್ವನಿ ಪ್ರೀತಿಯಿಂದ ಕೇಳ್ತಾ ಇರೋ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಈ ಮನಸ್ಸನ್ನು ದೇವಾಲಯ ಹೆಂಗೆ ಮಾಡ್ಕೊಳ್ಳೋದು? ಆ ಪರಮಾತ್ಮನ ನಾಮ ಜಪ ಮಾಡ್ತಾ ಇರೋದು, ಇನ್ನೊಬ್ಬರಲ್ಲಿ ದೇವರನ್ನ ನೋಡ್ತಾ ಇರೋದು. ಆತ್ಮೀಯರೇ, ಈ ಕಾರ್ಯಕ್ರಮದ ಇದೇ ಉದ್ದೇಶ. ಬನ್ನಿ, ಈ ಗೀತೆಯನ್ನ ಅವ್ರಿಗೋಸ್ಕರ ಅದಾದ ತಕ್ಷಣ ಚಂದ್ರಕಾಂತ್ ಬಡಗಾವಿಯವರು ಮೋರೆಯ ಕೇಳಿ ಕಾಯಿ ಅನ್ನೋ ಒಂದು ಹಾಡು ಹುಡುಕ್ಯಾಡಕ್ ಭಾಳ ಟೈಮ್ ತಗೊಂತು. ಇಂಥ ಗೀತೆಯನ್ನ ನನಗೆ ರಿಕ್ವೆಸ್ಟ್ ಮಾಡಿರೋ ಚಂದ್ರಕಾಂತ್ ಬಡಗಾವಿಯವರೇ, ಥ್ಯಾಂಕ್ ಯು. ಒಳ್ಳೊಳ್ಳೆ ಗೀತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಮುತ್ತೈದೆ ಭಾಗ್ಯ ಅನ್ನೋ ಒಂದು ಬಹಳ ಹಳೆಯ ಚಿತ್ರ 1965 ತೆರೆಗೊಂಡಿದ್ದು, ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಹಾಲಲ್ಲಾದರೂ ಹಾಕು ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಾಟ್ಸಪ್ ಮೆಸೇಜ್ ಮುಖಾಂತರ ಬಸವರಾಜ್ ಹೊಗ್ಗಾರ್ ಅವರು. ಸೊ ಸ್ನೇಹಿತರೆ, ಅದಾದ ತಕ್ಷಣ ವಿಜಯಲಕ್ಷ್ಮಿಯವರು ಭಕ್ತ ಕನಕದಾಸ್ ಚಿತ್ರದ್ದು ಬಾಗಿಲನ್ನು ತೆರೆದು ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಜೈ ಗಣೇಶ, ಈ ಗೀತೆಯೊಂದಿಗೆ ಗಣಪತಿ ಭಂಡಾರಿ ಅವರು ಭಾಗವಹಿಸಿದ್ದಾರೆ. ಊರ ಕಾಯೋ ಮುತ್ತೈದೆ ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳಿ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ವಿನೋದವರು ಶಿವಣ್ಣ ಸ್ಪೆಷಲ್ ಅಂತ ತಿಕ್ಕೊಂಡಾರೆ, ಅದಕ್ಕೆ ಮಾತ್ರ ಸ್ವಾರಿ ಅನ್ನತ್ತಾರ. ಸ್ವಾರಿ ಯಾಕೆ ಹೇಳ್ತೀರಿ ಬಿಡ್ರಿಪ್ಪ, ಅದರಲ್ಲೇನಿದೆ ಶ್ರೀ ಮಂಜುನಾಥ ಚಿತ್ರದ ಆಹಾಹಾ ಸೂಪರ್ ಗೀತೆ ವಿನೋದವರ ಈ ಗೀತೆ. ತನುವಿನ ಮನೆಗೆ ಬಾತಿ ಆತ್ಮೀರೆ ಕೈ ಮೈ ಜುಮ್ ಅಂತ ನೋಡಿರಪ್ಪ, ಈ ಹಾಡು ವಿನೋದ್ ಅವ್ರದ್ದು. ಆ್ಯಂಡ್ ಎಸ್ಪೆಷಲಿ ಈಗ ನಾನು ಪ್ರಸಾರ ಮಾಡಿರೋ ಹಾಡಿತ್ತಲ್ರಿ, ಅದರಲ್ಲಿ ಎಸ್ ಪಿ ಬಿ ಅವರು ಎಷ್ಟು ಚೆನ್ನಾಗಿ ಹಾಡ್ತಾರೆ. ಅಫ್ಕೋರ್ಸ್ ಹೀ ಈಸ್ ದ ಫ್ಯಾಬ್ಯುಲಸ್ ಸಿಂಗರ್. ಅದರಾಗ ಈ ಚಿಂತೆ ಮಾಡೋ ಮಾದೇವ ಆ ಒಂದು ಹಂಗೆ ಕುಣೀರೋ ಆ ಲೈನ್ ಭಾಳ ಇಷ್ಟ ಆಗುತ್ತೆ ನನಗೆ, ಆ್ಯಂಡ್ ಮಜಾ ಬರುತ್ತೆ ಕೇಳೋಕೆ. ಸೊ ಗುಡ್ ಮಾರ್ನಿಂಗ್ ಸರ್. ನಮ್ಮ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ಬರ್ತಾ ಇದ್ದಾನೆ ಗಜಮುಖನೇ. ಆತ್ಮೀಯರೇ, ಶ್ರುತಿಯವರು ರಿಕ್ವೆಸ್ಟ್ ಈ ಹಾಡೊಂದಿಗೆ ಭಾಗವಹಿಸಿದ್ದಾರೆ. ಬನ್ನಿ ನೀವು ಕೂಡ ಬನ್ನಿ ಭಾಗವಹಿಸಿ. ಆತ್ಮೀಯರೇ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.

ಆ್ಯಂಡ್ ಭಾಳ ಮುಖ್ಯವಾಗಿ ಆ ಏಳು ಮಲೆ ಮ್ಯಾರಿ ಮ್ಯಾಲೇರಿಯಾ ಹಾಡಿನಲ್ಲಿ ಆ ಹಾಡಾಯ್ತು ಚಿನ್ನ ಮಹಾದೇವ ಅದು ನಂಗೆ ಭಾಳ ಇಷ್ಟ ಆಗ್ತದೆ. ಅದೊಂದು ಹೇಳಕ್ಕೆ ಮರ್ತೀನಿ. ಹಾಡನ್ನು ಕೇಳಿ ಮಜಾ ಮಾಡಿ ಅಡ್ವೊಕೇಟ್ ಪ್ರಮೀಳಾ ಹಂಪನವರ ದಿಸ್ ಇಸ್ ಚಿತ್ರ ಮಂದಿರ.

ಎಲ್ಲಿಂದ ಹುಡುಕಿದಿರಾ ಈ ಒಂದು ಸುಮಧುರವಾದ ಗೀತೆ? ಚಂದ್ರಕಾಂತ್ ಬಡಗಾವಿ ಅವರೇ, ಧನ್ಯವಾದ. ಇಂಥ ಗೀತೆಗಳೊಂದಿಗೆ ನೀವು ಭಾಗವಹಿಸಿದ್ರಿ, ಥ್ಯಾಂಕ್ ಯು. ನನಗೂ ಕೇಳಿ ಸಂತೋಷವಾಯಿತು. ಎಷ್ಟೋ ನಮ್ಮ ವೇಣು ದುನಿಯ ಹಿರಿಯರಿಗೂ ಕೇಳಿ ಖುಷಿ ಆಗಿರಬಹುದು. ಎಸ್, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಹಾಲಲ್ಲಾದರೂ ಹಾಕು. ಬಂತು ನೋಡಿ ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಆ್ಯಂಡ್ ಈ ಜೀವನದಲ್ಲಿ ಒಂದು ಏನಾದರೂ ಅರ್ಥ ಬೇಕಂದರೆ ಈ ಹಾಡಿನ ಮುಖಾಂತರ ನಿಮಗೆ ಸಿಗುತ್ತೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ, ಹಾಯಾಗಿರುವೆ ರಾಘವೇಂದ್ರ. ಆ ಹಾಯಾಗಿರುವೆ ರಾಘವೇಂದ್ರವನ್ನು ನಾವು ಮಿಸ್ ಮಾಡ್ತೇವೆ, ಬಾಕಿ ಎಲ್ಲ ನಾವು ಕೇಳ್ಕೋತಿರ್ತೇವೆ. ನಮಗೆ ಸುಖನೇ ಬೇಕಂದ್ರೆ ಆಗುದಿಲ್ಲ ಆತ್ಮೀಯ ಸ್ನೇಹಿತರೆ. ನೀವು ಮುಂಜಾನೆ ಮಧ್ಯಾಹ್ನ ರಾತ್ರಿ ಜಿಲೇಬಿನ ತಿಂದು ಆರಾಮಿರ್ತೀರಿ? ಇಲ್ಲ, ಖಾರನೂ ಬೇಕು, ಉಪ್ಪನೂ ಬೇಕು, ಅಲ್ಲಿ ಒಂದು ಸ್ವಲ್ಪ ಕಹಿನೂ ಬೇಕು, ಎಲ್ಲ ಬೇಕು. ಜೀವನ ಅಂದ್ರೇನು ಹಂಗೆ. ಹಾ, ನಿಮ್ಮ ಆಸೆಗಳಿದೆ, ಅದ ಅಂತಾರಲ್ರಿ, ದುಃಖಕ್ಕೆ ಕಾರಣ ಆಸೆನೇ. ಹಂಗಂತ ಆಸೆ ಇಲ್ಲದೆ ಇರೋದು ಆಗುದಿಲ್ಲ, ಇಟ್ಸ್ ಇಂಪಾಸಿಬಲ್. ಆದರೆ ಆ ಆಸೆಯೊಂದಿಗೆ ಲಗತ್ತು ಅಟ್ಯಾಚ್ಮೆಂಟ್ ಇರಬಾರ್ದ್ರಿ. ಹ್ಞೂ, ಟ್ರೈ ಮಾಡಿ. ಅದಕ್ಕೆ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಬರೇ ಟ್ಯಾಟು ಹಾಕ್ಸ್ಕೊಳ್ಳೋದು, ರಾಯರ ಫೋಟೋವನ್ನು ಸ್ಟೇಟಸ್ನಲ್ಲಿ ಇಡೋದು ಅಷ್ಟೇ ಅಲ್ಲ ಮುಖ್ಯ ಆತ್ಮೀಯರೇ. ರಾಯರ ಆರಾಧನೆ ನಿಮ್ಮ ಮನಸ್ಸಲ್ಲಿ ಫಸ್ಟ್ ಮಾಡಿ, ಅದಾದ ಮೇಲೆ ಗೂಡಿ ಇಲ್ಲಿ ಅಲ್ಲಿ ಮಾಡಿ. ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಅತಿ ಜಾಸ್ತಿ ಆಧ್ಯಾತ್ಮ ಮಾರ್ಗದಲ್ಲಿ ಇರೋರು ತೋರಿಸ್ಕೊಳ್ಳೋರು, ಎಸ್ಪೆಷಲಿ ತೋರಿಸ್ಕೊಳ್ಳೋರು. ಸೋಮವಾರ ಬಂತು ಶಿವಪ್ಪ, ಮಂಗಳವಾರ ಬಂತು ಗಣಪ್ಪ, ಬುಧವಾರ ಬಂತ ಇನ್ನೊಬ್ಬ. ಸೊ ನಾವು ಅದ್ರ ಬಗ್ಗೆ ಸ್ಟೇಟಸನ್ನು ತೋರಿಸ್ಕೊಳ್ಳೋ ಭಕ್ತಿ ಯಾರು ಮಾಡ್ತಾರೆ ನೋಡ್ರಿ, ನಿಜ ಜೀವನದಲ್ಲಿ ಭಾಳ ಕೆಟ್ಟವಾಗಿರ್ತಾರೆ. ಇದನ್ನು ನಾನು ಅನುಭವಿಸಿದ್ದೆ, ನೀವು ಅನುಭವಿಸಿರಿ, ನಮ್ಮ ತಮ್ಮ ವ್ಯಕ್ತಿ ತಮ್ಮ ತಮ್ಮ ಜೀವನದಲ್ಲಿ ಇಂಥ ಒಂದು ವ್ಯಕ್ತಿಯನ್ನು ನೀವು ನೋಡಿರ್ತೀರಾ. ಅದಕ್ಕೆ ಹೇಳಿದೆ ನಾನು, ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ, ನಗು ನಗುತ್ತಾ ಅಲ್ಲಿರುವೆ ರಾಘವೇಂದ್ರ. ಯಾಕೆ ನೀವು ನಗ್ತಾ ನಗ್ತಾ ರಾಘವೇಂದ್ರನನ್ನು ಸ್ಮರಿಸೋದಿಲ್ಲ? ಇದೇ ಪಾಯಿಂಟ ಮಿಸ್ ಮಾಡಾಕತ್ತೀರಿ ಅವ್ವ ನೀವು. ಸೊ ನಿಮ್ಮ ಜೀವನದಲ್ಲಿ ನೀವು ಬಿಸಿಲಾಗಿದ್ರು, ನೀವು ನೆರಳಲ್ಲಿದ್ದರೂ ಆರಾಮಾಗಿದ್ರಿ. ಆ ಸುಖದಲ್ಲಿಯೂ ರಾಯರ ಹೆಸರು, ಆ ದುಃಖದಲ್ಲಿಯೂ ರಾಯರ ಹೆಸರು ತಗೊಂಡ್ರೆ ಯಾರಿಗೆ ಲಾಭ, ನನಗ ನಿಮಗ? ವಿಚಾರ ಮಾಡಿ ಆತ್ಮೀಯರೇ. ಈ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮದ ಉದ್ದೇಶನೇ ಇದು, ವಿಚ್ ಇಸ್ ಚಿತ್ರ ಮಂದಿರ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತೀರಾ, ತಮ್ಮ ತಮ್ಮ ಗೀತೆ ರಿಕ್ವೆಸ್ಟ್ ಮಾಡ್ತೀರಾ. ನನ್ನ ಕಡೆಯಿಂದ ಎರಡೇ ರಿಕ್ವೆಸ್ಟು, ದೇವರ ಜಪೆಯ ಅಥವಾ ಎಲ್ಲರಲ್ಲಿಯೂ ದೇವರನ್ನ ನೋಡೋ ಒಂದು ದೃಷ್ಟಿಯನ್ನು ಬಳಸ್ಕೊಳ್ಳಿ. ಅಭ್ಯಾಸ ಮಾಡಿದರೆ ಎಲ್ಲ ಸಾಧ್ಯ ಆಗುತ್ತೆ, ಬಟ್ ನಾವು ಮಾಡೋದಿಲ್ಲ. ಅದೇ ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದಲ್ಲಿ. ಮತ್ತೆ ಯಾರ್ಯಾರು ಇನ್ನೇನು ರಿಕ್ವೆಸ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ವಿಜಯಕುಮಾರ್ ಬಸ್ಮಿಯವರು ರಿಕ್ವೆಸ್ಟ್ ಮಾಡಿದರೆ, ನಿನ್ನೊಲುಮೆ ನಮಗಿರಲಿ ತಂದೆ. ಪಾಪ ಸತತವಾಗಿ 5 ಸಲ ಕಾಲ್ ಮಾಡ್ಯಾರ. ನಾನು ಮಾತನಾಡ್ತಿದ್ದೇನೆ, ಅವ್ರು ಕಾಲ್ ಬರಾಗದ, ಹಿಂಗಾಗಿದೆ. ಸೊ ಅವ್ರ ತಾಳ್ಮೆಯಿಂದ ಕಾಯಿದ್ರು. ಅವರಂದರು, ಏ ಅದ್ರಾಗ ಏನಿಲ್ಲ ಪ್ರಾಬ್ಲಮ್ ಅಂತ. ಆತ್ಮೀಯರೇ, ಇಂಥ ಪ್ರೀತಿಯನ್ನು ತೋರಿಸೋ ಹಿರಿಯರಾದ ವಿಜಯಕುಮಾರ್ ಬಸ್ಮಿಯವರ ಗೀತೆ ಒಂದು ಬರ್ತಾ ಇದೆ, ಬರಲಿ ಕಾರ್ಯಕ್ರಮದಲ್ಲಿ. ನನಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಯಾರು ನೋಡೋಣ, ಪ್ರಶಾಂತ್ ಅವರು. ಸರ್, ನಿಜವಾಗ್ಲೂ ಇಷ್ಟು ಚೆನ್ನಾಗಿರೋ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀರಾ, ಆ್ಯಂಡ್ ನಿಮ್ಮ ಮಾತಿನಲ್ಲಿ ಇದೆ ಒಂದು ಶಕ್ತಿ, ನಿಮ್ಮ ಮಾತು ಕೇಳಿದ್ರೆ ನಮ್ಮ ಮನಸ್ಸು ಆರಾಮ ಅನ್ಸೋದು. ಬರೇ ಪ್ರಶಾಂತ್ ಅವರೇ, ನನ್ನ ಉದ್ದೇಶ ನಿಮಗೆ ಎಂಟರ್ಟೈನ್ ಮನರಂಜನೆ ಮಾಡೋದು ಅಲ್ಲ, ನಿಮ್ಮಲ್ಲಿ ಲೈಟಾಗಿ 1 ರೂಪಾಯಿ ಜಸ್ಟ್ ಅ ಡ್ರಾಪ್ ಆಫ್ ಸ್ಪಿರಿಚುವಾಲಿಟಿ ಬಂದ್ರೂ ಸಾಕು. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಭಾಳ ಸಮಸ್ಯೆ ಇರೋ ಇಂಥ ಒಂದು ಜೀವನದಲ್ಲಿ ಕ್ರೂರವಾದ ಒಂದು ದುನಿಯಾ ಆಗಿಬಿಟ್ಟಿದೆ ಆತ್ಮೀಯ ಸ್ನೇಹಿತರೆ. ಹಾ, ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳ್ತಾರೆ, ಆದರೆ ನನ್ನ ಒಂದು ಏನು ಲೈನ್ ಗೊತ್ತಾ, ಒಳ್ಳೆಯವರಿಗೆ ಕಾಲ ಇಲ್ಲ ಸತ್ಯ, ಆದರೆ ಹಂಗಂತ ಹೇಳಿ ತಮ್ಮಲ್ಲಿರೋ ಒಳ್ಳೆತನವನ್ನು ಕಳ್ಕೋಬೇಡಿ. ದಿಸ್ ಇಸ್ ಓನ್ಲಿ ರಿಕ್ವೆಸ್ಟ್ ಫ್ರಮ್ ಮೀ. ಒಳ್ಳೆಯವರಿಗೆ ಕಾಲ ಇಲ್ಲ, ನಾನು ಎಷ್ಟು ಒಳ್ಳೇದು ಮಾಡಿದ್ರೆ ನನಗೂ ಕೆಟ್ಟಾಗುತ್ತೆ, ಇಂಥ ಎಲ್ಲ ಮಾತನ್ನು ಬಿಟ್ಟುಬಿಡಿ. ಒಳ್ಳೆಯವರಿಗೆ ಕಾಲ ಇಲ್ಲ ಅಂದರೆ ಅದು ಒಂದು ಕಡೆ ಇಟ್ಟುಬಿಡಿ, ಆದರೆ ತಮ್ಮ ಒಳಗಿನ, ನಾನು ಅದನ್ನೇ ಅನ್ನಲ್ಲ, ಮನೆಯೇ ಮಂತ್ರಾಲಯ. ನಿಮ್ಮ ಮನೆ ಮಂತ್ರಾಲಯ ಆಗೋಕ್ಕಿಂತ ಮುಂಚೆ ಮನಸ್ಸನ್ನು ದೇವಾಲಯ ಮಾಡಿಕೊಳ್ಳಿ. ಮನಸ್ಸನ್ನು ದೇವಾಲಯ ಹೆಂಗೆ ಮಾಡ್ತೀರಾ? ಮುಂಜಾನೆ ಎದ್ದು ಬಂದಾಗ ಬೈಯಾಗ ಚಾಲು ಮಾಡಿದರೆ ಮನಸ್ಸು ದೇವಾಲಯ ಆಗುತ್ತಾ? ಇಲ್ಲ, ನರಕ ಆಗುತ್ತೆ. ದೇವಾಲಯ ಮಾಡಲಿಕ್ಕೆ ನನಗಿಂತ ಹಿರಿಯರು ನೀವು, ಬಹಳಷ್ಟು ಕೆಲಸ ನೀವು ಮಾಡ್ಬೋದು. ಆ ನಿಮ್ಮ ದೇವಾಲಯ ಸಜಾಯಿಸೋಕ್ಕಿಂತ ಮುಂಚೆ, ಅಲಂಕಾರ ಮಾಡೋಕ್ಕಿಂತ ಮುಂಚೆ ತಮ್ಮ ದೇಹ ದೇವಾಲಯ ಮಾಡಿಕೊಳ್ಳಿ, ಇದೇ ಉದ್ದೇಶವಾಗಿ ಇಟ್ಕೊಳ್ಳಿ. ಭಾಳಾಯ್ತು ಮಾತು. ಈಗ ಇವತ್ತಿನಿಂದ ಬರೋಬರಿ 10:00 ಹವಾಮಾನ ವರದಿ ಬರಲಿದೆ ನನ್ನ ಬಾಯಿಂದ, ಅಂದರೆ ರಿಪೋರ್ಟ್ ಓದುತ್ತೇನೆ ನಾನು. ಸೊ ಸ್ನೇಹಿತರೆ, ಈಗ ಹವಾಮಾನ ವರದಿ. 22 ಜುಲೈ ಶುಭ ಬುಧವಾರದಂದು ಬೆಳಗಾವಿಯಲ್ಲಿ

ಹಿತಮಿತವಾಗಿ ಬಳಸಿ ದಯವಿಟ್ಟು ಆತ್ಮೀಯರೇ. ನೀವು ಬಾಕಿ ಏನು ನಾನು ಹೇಳ್ತೇನೆ ಮಾಡಿಲ್ಲ ಅಂದ್ರೂ ನಡೀತದ, ದಯವಿಟ್ಟು ನೀರು ಮಾತ್ರ ವೇಸ್ಟ್ ಮಾಡಬೇಡ್ರಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನೀರು ವೇಸ್ಟ್ ಮಾಡಕ್ಕೆ ಹೋಗಬೇಡ್ರಿ ಅಷ್ಟೇ. ರಾಘವೇಂದ್ರ ಹಾಡನ್ನು ಕೇಳಿ ಮಜಾ ಮಾಡಿದ್ದೆ.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.
3: ನೀವು ಕೇಳ್ತಾ ಇದ್ರ ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಫೇನು ಧ್ವನಿ 90.0 FM KLE ಕನಸು. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ಚಿತ್ರ ಮಂದಿರ ಕಾರ್ಯಕ್ರಮದಲ್ಲಿ ಮತ್ತಾರ್ಯಾರು ಇನ್ನೇನು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನೋಡೋಣ ಬನ್ನಿ. ಈಗ ಪ್ರಸಾರವಾಗೋ ಗೀತೆ ವಿಜಯಲಕ್ಷ್ಮಿಯವ್ರದು, ಇದಾದ ತಕ್ಷಣ ಜಯ ಗಣೇಶ ಕುಟುಂಬ ಚಿತ್ರದು ಬಸವರಾಜ್ ಹುಗ್ಗಾರ ಅವರದು, ತದನಂತರ ಬರ್ತಾ ಇದೆ ಊರಕಾಯು ಮುತ್ತೈದೆ ರಾಜಶ್ರೀ ಅವರದು, ತನುವಿನ ಮನೆಗೆ ಬಾಯ್ ವಿನೋದ್ ಅವರು, ನೀನಮ್ಮ ಆಗ್ಯ ಇದು ನಿನ್ನೊಲಮೆ ನಮಗಿರಲಿ ತಂದೆ ವಿಜಯ್ ಕುಮಾರ್ ಬಸ್ಮೆಯವ್ರದು, ಶ್ರುತಿಯವರೇ ಅದಾದ ತಕ್ಷಣ ನಿಮ್ಮ ಹಾಡು, ಬಿಜಾಪುರಿನ ಕಾಂಚನ ಅವರು ಎಸ್ ಜಾನಕಿಯವರ ಧ್ವನಿಯಲ್ಲಿ ಇಂದು ಎನಗೆ ಗೋವಿಂದ ಅನ್ನೋ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಪದ್ಮಾ ಅವರು ಪ್ರೀತಿಯಿಂದ ಮೆಸೇಜ್ ಮಾಡಿ ಬಿಜಿ ಇದ್ದೆ ಸಾರಿ ನಾನು ಕೇಳಲಿಕ್ಕೆ ಮೆಸೇಜ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದರು. ನನಗೆ ಗೊತ್ತು ನೀವು ಯಾಕೆ ಬಿಸಿ ಇದ್ರಿ, ಇವತ್ತು ನೀವು ಏನು ರಿಕ್ವೆಸ್ಟ್ ಮಾಡಿರುವ ಗೀತೆ ಜಸ್ಟ್ ಒಂದು 5 ನಿಮಿಷ ಮುಂಚೆನೇ ಪ್ರಸಾರ ಅಂದರೆ ಪ್ರಾರಂಭದಲ್ಲಿಯೇ ಪ್ರಸಾರವಾಗಿದೆ. ಬಟ್ ನಿಮ್ಮ ಮನೆ ಓಪನಿಂಗ್ ಆಗಿದೆ, ನಿಮ್ಮ ಮನೆಯಲ್ಲಿ ರಾಯರು ಬರಲಿ ಅಂತ ಪೂಜ್ಯಾಯ ರಾಘವೇಂದ್ರಾಯ ಈ ಗೀತೆಯೊಂದಿಗೆ ನಿಮಗೋಸ್ಕರ ನಾನು ಪ್ರಸಾರ ಮಾಡುವೆ ಸಾವಿರದ ಶರಣು. ಈ ಗೀತೆಯೊಂದಿಗೆ ರೇಣುಕಾ ಕಾಮ್ಕರ್ ಅವರು ಭಾಗವಹಿಸಿದ್ದಾರೆ. ಬ್ರಹ್ಮ ಕಳಶ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಉಮೇಶ್ ಅವರು ಕೂಡ ಹೇಳಿದರು. ಆ್ಯಂಡ್ ಉಮೇಶ್ ಅವರು ಅದು ಹೇಳ್ತಾ ಇದ್ರು, ರೇಣುಕಾ ಕಾಮ್ಕರು ಅದು ಹೇಳ್ತಾ ಇದ್ರು. ಆತ್ಮೀಯ ಸ್ನೇಹಿತರೆ, ವಿಚಿಸ್ ನಮ್ಮ ಪರಿಚಯದಲ್ಲಿ ಎಷ್ಟೋ ಜನರಿರ್ತಾರೆ, ನಿಜ ಜೀವನದಲ್ಲಿ ಅವರ ಬಿಹೇವಿಯರ್ ಬಹಳ ಕೆಟ್ಟದಾಗಿರಬಹುದು, ಆದರೆ ಸೋಷಿಯಲ್ ಮೀಡಿಯಾನಲ್ಲಿ ಸ್ಟೇಟಸ್ ಇಡೋದು ನೋಡ್ಬೇಕ್ರಿ, ಯಾವ ದೇವರು ಬಿಡುವುದಿಲ್ಲ, ಯಾವ ಗುಡಿನೂ ಬಿಡುವುದಿಲ್ಲ. ನನ್ನ ಪರಿಚಯದಲ್ಲಿ ಒಬ್ಬರು ಇದ್ದಾರೆ ರೀ, ಪ ಮಹಾನುಭಾವರು. ನಾನು ಹೇಳ್ತೀನಿ ಯಾಕೆ ಇದನ್ನ ಅಂದರೆ, ಎಲ್ಲ ರೀತಿಯ ಜನ ಇರ್ತಾರೆ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರು ಕರೆಕ್ಟಾಗೇ ಇರ್ತಾರೆ ರೀ ಆತ್ಮೀಯ ಸ್ನೇಹಿತರೆ. ಅದಕ್ಕಂತ ಅವ್ರ ಮೇಲೆ ದ್ವೇಷ ಮಾಡೋದು ಬೇಡ. ನಿಮ್ಗೆ ಅವ್ರು ಇಷ್ಟ ಇಲ್ಲ ಅಂದರೆ ಅವ್ರ ಬಗ್ಗೆ ಇನ್ನೊಬ್ಬರ ಕಡೆ ಹೋಗಿ ಬ್ಯಾಡ್ ಮೌತ್ ಅಂದರೆ ಅವ್ರ ಬಗ್ಗೆ ಹಿಂದಿನ ಮಾತಾಡೋದು ಅದು ನಿಲ್ಲಿಸ್ಬಿಡೋದು, ಅದ್ರಗಿಂತ ಚಲೋ ಡಿಸ್ಟೆನ್ಸ್ ಮಾಡೋದು. ಆಲ್ ರೈಟ್, ಇದು ಒಂದು ನನಗೆ ಉಮೇಶ್ ಅವರು ಆ್ಯಂಡ್ ರೇಣುಕಾ ಕಾಮ್ಕರ್ ಅವರು ಅದೇ ತಿಳಿಸ್ತಾ ಇದ್ರು, ನಮ್ಮ ಪರಿಚಯದಲ್ಲೂ ಇದ್ದಾರಪ್ಪ ಅಂತ. ನನ್ನ ಪರಿಚಯದಲ್ಲೂ ಅಂತ ಅವ್ರು ಇದ್ದಾರೆ, ನಾನು ಅದನ್ನ ನೋಡಿ ನಗ್ತೀನಿ. ವ್ಯಕ್ತಿ ನಿಜ ಜೀವನದಲ್ಲಿ ಎಲ್ಲ ಗುಡಿಗಳ ಸ್ಟೇಟಸ್, ಎಲ್ಲ ದೇವರ ಸ್ಟೇಟಸನ್ನು ಹಾಕ್ತಾನೆ, ಗುಡಿಗಳಿಗೂ ಹೋಗ್ತಾನೆ. ಸತತ ಗುಡಿಗೆ ಹೋಗೋ ಆ ವ್ಯಕ್ತಿಗೆ ನಾವು ನೋಡ್ತೀವಿ, ಆದರೆ ನಿಜ ಜೀವನದಲ್ಲಿ ಅವನ ಬಗ್ಗೆ ಹಿಂದಿನ ಮಾತಾಡೋದು, ನನಗಿಂತ ದೊಡ್ಡವ್ರು ರೀ 5 ವರ್ಷ ಬಾಯ್ದವೆ, ಅವನ ಬಗ್ಗೆ ಹಿಂದಿನ ಮಾತಾಡೋದು, ಅವನ ಕಾಲು ಎಳೆಯೋದು, ಮತ್ತು ಅವನ ಬಗ್ಗೆ ನಾವು ಒಂದು ಸ್ವಲ್ಪ ಮಸ್ಕಿರಿ ಮಾಡಿದ್ರೆ ಬೇಜಾರು ಮಾಡ್ಕೊಂಡು ಹೋಗ್ಬಿಡೋದು. ಖರೆ ದೇವ್ರದು ಎಲ್ಲ ಮಾಡ್ತಾನ್ರಿಪ್ಪ. ಸೊ ಇದು ಎಂತಾದ್ರಿಪ್ಪ, ಶಿವಪ್ಪ ಕಾಯೋ ತಂದೆ, ಮಾಡೋದೆಲ್ಲ ತಪ್ಪು ತಪ್ಪು ದಂಧೆ ಈಸ್ ನಾಟ್ ದ ಪಾಯಿಂಟ್. ಆತ್ಮೀಯರೇ, ಭಕ್ತ ಕನಕದಾಸ ಚಿತ್ರದ್ದು ಬಾಗಿಲನ್ನು ತೆರೆದು ಅನ್ನೋ ಒಂದು ಗೀತೆಯೊಂದಿಗೆ ವಿಜಯಲಕ್ಷ್ಮಿಯವರು ಭಾಗವಹಿಸಿದ್ದಾರೆ. ಆತ್ಮೀಯರೇ ಬನ್ನಿ, ನೀವು ಕೂಡ ಕೇಳಿ ಎಂಜಾಯ್ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಈ ಕಾರ್ಯಕ್ರಮದ ಉದ್ದೇಶ ಮರಲಿಕ್ಕೆ ಹೋಗಬೇಡಿ ಆತ್ಮೀಯ ಸ್ನೇಹಿತರೆ, ರಿಕ್ವೆಸ್ಟ್ ಮಾಡಿರೋ ಗೀತೆಯಲ್ಲಿರೋ ದೇವರು. ಈಗ ನೀವು ಯಾವ್ಯಾವ ಗೀತೆ ರಿಕ್ವೆಸ್ಟ್ ಮಾಡಿರಿ ಆ ಗೀತೆ ದೇವ್ರದಲ್ವಾ, ಆ ಗೀತೆಯಲ್ಲಿರೋ ದೇವರ ನಾಮ ಜಪ ಮಾಡಿ ಅಥವಾ ಎಲ್ಲರಲ್ಲಿಯೂ ಆ ದೇವರು ನೋಡಿ. ಇದೇ ಕಾರ್ಯಕ್ರಮದ ಉದ್ದೇಶ, ಇದೇ ಕಾರ್ಯಕ್ರಮದಲ್ಲಿ ನಾನು ಕೊಡೋ ನಿಮಗೆ ಟಾಸ್ಕು, ನಮ್ಮ ಡಾಕ್ಟರ್ ಸವಿತಾ ಬುಟ್ಟಲ್ಲಿ ಅವರು ಕವಿರತ್ನ ಕಾಳಿದಾಸ ಚಿತ್ರದ ಮಾಣಿಕ್ಯ ವೀಣಾ, ಎಸ್ ಡಾಕ್ಟರ್ ಮೇಡಮ್ ಬರ್ತಾ ಇದೆ ನಿಮ್ಮ ಹಾಡು. ಆತ್ಮೀಯರೇ ನೀವು ಕೂಡ ಭಾಗವಹಿಸಿ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಯನ್ನು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರದಲ್ಲಿ. ಬನ್ನಿ ಭಾಗವಹಿಸಿ, ತಪ್ಪದೆ ನೀವು ರಿಕ್ವೆಸ್ಟ್ ಮಾಡಿರೋ ಗೀತೆಯಲ್ಲಿರೋ ದೇವರು ಎಲ್ಲರಲ್ಲಿಯೂ ನೋಡಬೇಕು, ಅಥವಾ ಈಸಿ ಐತೆ ನಾಮ ಜಪ ಮಾಡಬಹುದು. ಆತ್ಮೀಯರೇ ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಹಾಡು ರೆಡಿ ಆಗಿದೆ. ಬಸವರಾಜ್ ಹುಗಾರವರೇ, ಈ ಗೀತೆ ನಿಮ್ಮದು. ಕಾರ್ಯಕ್ರಮದಲ್ಲಿ ಮತ್ತೆ ಯಾರ್ಯಾರೇನೇನು ಮೆಸೇಜ್ ಮಾಡಿದ್ದಾರೆ ನೋಡೋಣ. ಜಯಪ್ರಕಾಶ್ ಅವರ ಜನ್ಮದಿನ ಇದೆ, ಸೊ ಅವರ ಪ್ರೀತಿಯ ನಮ್ಮ ಇವರು ಸವಿತಾ ಜಯಪ್ರಕಾಶ್ ಅವರು ತಿಳಿಸ್ತಾ ಇದ್ದಾರೆ ಈ ಒಂದು ವಿಷಯವನ್ನು. ಜಯಪ್ರಕಾಶ್ ಅವರೇ, ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ತಮ್ಮ ಮನಸ್ಸಲ್ಲಿ ನೆಮ್ಮದಿ, ತಮ್ಮ ಮನಸ್ಸಿನ ಮುಗ್ಧತೆ, ಮುಖದ ಮೇಲಿನ ನಗು ಸದಾ ಇರಲಿ. ಏಕೆಂದರೆ ಮನಸ್ಸಿನಲ್ಲಿ ಮಗು ಇದ್ರೇ ಮುಖದ ಮೇಲೆ ನಗು ಬರುವುದು, ಇಲ್ಲಾಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಟೆನ್ಷನ್ ಮಾಡ್ಕೋತಾ ಜೀವನ ಹಾಳು ಮಾಡ್ಕೋತೇವೆ ನಾವು. ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ಜಯಪ್ರಕಾಶ್ ಅವರೇ. ನಿಮಗೋಸ್ಕರ ಭಜರಂಗಿ ಚಿತ್ರದ್ದು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಒಂದು ಬಹಳ ಸುಮಧುರವಾದ ಗೀತೆ, ವಿಚ್ ಇಸ್ ನಂದನಂದನ ನೀನು ಶ್ರೀ ಕೃಷ್ಣ. ಬರ್ತಾ ಇದೆ ಈ ಒಂದು ಗೀತೆ. ಆತ್ಮೀಯರೇ, ಒಳ್ಳೊಳ್ಳೆ ಗೀತೆಗಳೊಂದಿಗೆ ಲೈನ್ಅಪ್ ಇದೆ ಕಾರ್ಯಕ್ರಮದಲ್ಲಿ. ರಾಜೇಶ್ ಅವರು ಬಾಗಿನನ್ನು ತೆರೆದು ಈ ಗೀತೆ ನನಗೆ ಬಹಳ ಇಷ್ಟ ಮಂಜುನಾಥ ಅಂತ ತಿಳಿಸ್ತಾ ಇದ್ದಾರೆ. ಆ ದೇವರ ಮೇಲೆ ತುಂಬ ನಂಬಿಕೆ ಇದೆ. ನಮ್ಮ ಜೀವನದಲ್ಲಿ ಯಾವಾಗೂ ಬಾಗಿಲು ತೆರೆದು ನಾವು ಇಟ್ಟರೆ ನರಹರಿ ಖಂಡಿತ ಬರ್ತಾರೆ. ಕಷ್ಟ ಆಗ್ತಾ ಇದೆ ಅಂತ, ಕಷ್ಟ ಇಲ್ದಿದ್ದ ಜೀವನನೇ ಇಲ್ಲ. ಆದರೆ ಯಾವುದು ಒಂದು ಪರಿಸ್ಥಿತಿ ಶಾಶ್ವತವಲ್ಲ, ಇದನ್ನು ಮತ್ತೆ ಮತ್ತೆ ನಾವು ನೆನಪಿಟ್ಕೋಬೇಕು. ನಮ್ಮ ಜೀವನದಲ್ಲಿ ಆಗಿರೋ ಘಟನೆ ನಾವು ಜಲ್ದಿ ಮರಿತೇವೆ ರೀ, ಏಕೆಂದರೆ ಅದು ಬಿಟ್ಟು ಹಾಕಿ ಅದೊಂದು ಬೇರೆಯೇ ಇದೆ ಕತಿ. ಆದರೆ ನಾವು ನಮ್ಮ ಪರಿಸರವನ್ನು ನೋಡಿ ಅದರಿಂದ ನಾವು ಏನು ಕಲಿಬಹುದು. ಈಗ ನೋಡಿ, ಒಂದು ವಾರ ಬಿಸಿಲಿತ್ತು, ಅದರಿಗಿಂತ ಮುಂಚೆ ಮೂರು ದಿನ ಬಂದಿರೋ ಮಳೆ ಪರಿಸ್ಥಿತಿನ ಚೇಂಜ್ ಮಾಡಿತ್ತು. ನೀರು ಭಾಳ ಕಮ್ಮಿ ಇತ್ತು, ನೀರಿನ ಸಮಸ್ಯೆ ಭಾಳ ಸಮಸ್ಯೆ ಜಾಸ್ತಿ ಆಗಿತ್ತು. ಮೂರೇ ದಿನದಲ್ಲಿ ಎಲ್ಲ ಚೇಂಜ್, ಮತ್ತು ಬಿಸಿಲು ಸ್ಟಾರ್ಟ್, ಮತ್ತು ಈಗ ನೋಡ್ರಿ ಮಳೆ ಜೋರಾಗಲಿದೆ. ಸೊ ಆತ್ಮೀಯರೇ, ಈ ಒಂದು ವಿಷಯದಿಂದ ನೀವು ಏನು ಕಲಿತೀರಾ? ಎಲ್ಲ ಏನು ಶಾಶ್ವತವಲ್ಲ, ಇಷ್ಟೇ. ಆ ನಿಮ್ಮ ಕಷ್ಟ ಅದು ಶಾಶ್ವತವಲ್ಲ, ಆ ನಿಮ್ಮ ದುಃಖ, ಆ ನಿಮ್ಮ ನೋವು, ಆ ನಿಮ್ಮ ಸಮಸ್ಯೆ, ಆ ನಿಮ್ಮ ಸುಖ ಕೂಡ ಶಾಶ್ವತವಲ್ಲ. ಸೊ ರಿಲ್ಯಾಕ್ಸ್, ಮಂಜಾನ ಶಾಶ್ವತ ಅಲ್ಲ, ಆರಾಮಾಗಿ. ಮನೋ ಅವರ ಧ್ವನಿಯಲ್ಲಿ ಕುಟುಂಬ ಚಿತ್ರದ್ದು ಜಯ ಗಣೇಶ ಬಸವರಾಜ್ ಹುಗಾರವರ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಊರಕಾಯೋ ಮುತ್ತೈದೆ ನಾಗದೇವತೆ ಚಿತ್ರದ ಗೀತೆ ರಾಜಶ್ರೀ ಅವರೇ ನಿಮ್ಮನ್ನು ಕಾಯ್ತಾರೆ. ಈ ನಾಗದೇವತೆ ದೇವರು ನಿಮ್ಮನ್ನು ಕಾಯ್ತಾರೆ. ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಕಷ್ಟ ಇವೇನು ದುನಿಯ ಕುಟುಂಬದಲ್ಲಿ ಎಷ್ಟೋ ಜನ ಇದ್ದಾರೆ ಆತ್ಮೀಯರೇ, ಅವರು ಕರೆ ಮಾಡಿ ನಾನು ಹೆಸರು ತೊಗೊಳ್ಳೋದಿಲ್ಲ, ಅವರು ಪಾಪ ವಿಶ್ವಾಸದಿಂದ ತಮ್ಮ ಕಷ್ಟವನ್ನು ಹೇಳ್ಕೋತಾರೆ, ನಾನು ಬರೀ ಕೇಳ್ತೇನೆ. ಅಂಥ ಸಂದರ್ಭದಲ್ಲಿ ಒಂದು ಕರೆ ಆದಮೇಲೆ ಇನ್ನೊಂದು ಕರೆ ಬರುತ್ತೆ ಅಲ್ವಾ. ಒಬ್ಬರು ಒಂದು ಕಷ್ಟ ಹೇಳ್ಕೊಂಡಿರ್ತಾರೆ, ನನ್ನ ತಲೆ ನಾನು ವಿಚಾರ ಮಾಡ್ತಿರ್ತೇನೆ, ದೇವ್ರ ಏನು ಕಷ್ಟ, ಇನ್ನೊಬ್ರು ಯಾರು ಕರೆ ಮಾಡ್ತಾರೋ ಅವ್ರಿಗಿಂತ ಜಾಸ್ತಿ ಇನ್ನೊಬ್ಬರದ್ದು ಕಷ್ಟ. ಸೊ ಆತ್ಮೀಯರೇ, ನಾನು ಒಂದು ನಿಮಗೆ ಟೆಕ್ನಿಕ್ ಕೊಡ್ತೇನೆ. ನನ್ನ ಜೀವನದಲ್ಲಿಯೂ ಕಷ್ಟ, ದುಃಖ, ನೋವು, ಸಮಸ್ಯೆ ಇದೆ. ನಾನು ಏನು ಮಾಡ್ತೇನೆ, ಅದನ್ನು ಇನ್ನೊಬ್ಬರೊಂದಿಗೆ ನಾನು ಹೋಲಿಸ್ಕೊಳ್ತೇನೆ. ಎಸ್, ಅಲ್ಲಿ ನೀವು ಹೋಲಿಕೆ ಮಾಡಿದರೆ ಉತ್ತಮ. ನೀವು ಏನು ಮಾಡ್ತೀರಾ, ಇನ್ನೊಬ್ರು ನೀವು ತೊಗೊಂಡಿರೋ ಟೂ ವೀಲರು ಅಥವಾ ಫೋರ್ ವೀಲರ್ ಇನ್ನೊಬ್ಬರ ಟೂ ವೀಲರ್ ಫೋರ್ ವೀಲರ್ದಿಂದ ಕಂಪೇರ್ ಮಾಡ್ತೀರಾ? ನಿಮ್ಮ ಕೊಳ್ಳಾಗಿರೋ ಆ ಬಂಗಾರದ ಚೇನು ಇದು ವಟ್ ಏನೋ ವಟ್ ಅದು ಒಂದು ಬಂಗಾರದ ಏನು ಧರಿಸಿರ್ತೀರಾ, ಅದನ್ನು ಇನ್ನೊಬ್ಬರೊಂದಿಗೆ ನೀವು ಕಂಪೇರ್ ಮಾಡ್ತೀರಾ. ಕಂಪ್ಯಾರಿಸನ್ ಈಸ್ ದ ಥೀಫ್ ಆಫ್ ಹ್ಯಾಪಿನೆಸ್. ಆತ್ಮೀಯ ಸ್ನೇಹಿತರೆ, ಹೋಲಿಕೆ ನಿಮ್ಮ ಜೀವನದ ಖುಷಿ ಚೋರಿ ಮಾಡ್ಕೊಂಡು ಹೋಯ್ತದ. ಸೊ ಹೋಲಿಕೆ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದಿರಾ ಅಂದರೆ ತಮ್ಮ ದುಃಖವನ್ನು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿ. ಆತ್ಮೀಯರೇ, ಇವತ್ತಿನ ಈ ಶುಭ ಬುಧವಾರದ 22 ಜುಲೈ 2026 ಎಷ್ಟು ಜನ ಈ ಮುಂಜಾನೆ ಸೂರ್ಯೋದಯ ನೋಡಿರುವುದಿಲ್ಲ ನಿಮಗೆ ಗೊತ್ತಾ? ಎಷ್ಟು ಜನರಿಗೆ ಮುಂಜಾನೆಯ ನಾಷ್ಟ ತಿಂಡಿ ಸಿಕ್ಕಿರುವುದಿಲ್ಲ ನಿಮಗೆ ಗೊತ್ತಾ? ಎಷ್ಟೋ ಜನರಿಗೆ ನಿನ್ನೆ ಜೋರು ಮಳೆ ಆಯ್ತ್ರಿ ರಾತ್ರಿ, ಎಷ್ಟೋ ಜನರಿಗೆ ಮಳೆಯಿಂದ ದೂರವಿರಲು ಛತ್ರಿ ರೇನ್ಕೋಟ ಮನೆಯೇ ಇರುವುದಿಲ್ಲ. ಇವೆಲ್ಲ ವಿಷಯಗಳನ್ನು ಯಾಕೆ ನಾವು ಗ್ರ್ಯಾಂಟೆಡ್ ಆಗಿ ತೊಗೊಂಡೇವೆ? ಮಂಜುನಾಥ್ ಪೈ ಬಳಲ ಅಂತ ಮಾತಾಡಕತ್ತಾನೆ ಈ ಧ್ವನಿ ನೀವು ಕೇಳ್ತಾ ಇದ್ದೀರಾ? ಈ ಧ್ವನಿ ನನ್ನ ಕೈ ನಾನು ಬೆರಳು ಎಬ್ಬಿಸ್ಬೋದು, ಇಳಿಸ್ಬೋದು. ವೈಯಕ್ತಿಕವಾಗಿ ನಮ್ಮ ಪರಿಚಯದಲ್ಲಿ ನಮ್ಮ ಒಬ್ಬರು ಪವಣೆ ಅವರು ಇದ್ದಾರೆ ರೀ, 12 ವರ್ಷದಿಂದ ಕುರ್ಚಿ ಮೇಲೆ ಇದ್ದಾರೆ. ಅವ್ರ ಬಾಯಾಗಿಂದ ಒಂದು ಧ್ವನಿನೂ ಯಾಕೆಂದರೆ ಲಕ್ವ ಹೊಡೆದದ, ಬಾಯಾಗಿಂದ ಧ್ವನಿನೂ ಬರ್ತಾ ಇಲ್ಲ, ಮೂಮೆಂಟೂ ಇಲ್ಲ. ಆದರೆ ಅದಕ್ಕಿಂತ ಮುಂಚೆ ಅವ್ರು ಹೆಂಗಿದ್ರು ನಾನೇ ನೋಡಿದ್ದೇನೆ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಬರೀ ಒಂದು ಬೆರಳು ಎತ್ತಿದ್ರೆ ಸಾಕು, ಯಾರದೇ ಒಂದು ಸಹಾಯ ಇಲ್ಲದೆ ಅಂತ ಅವ್ರು ಕೂತಿದ್ದಾರೆ. ಅಂಥ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಕರೆಕ್ಟ್ ಇದೆಯಲ್ಲ, ಕೈಕಾಲು ನಡ್ಗ ಓಡ್ಬೋದಲ್ರಿ, ಇಲ್ಲೇ ಅಲ್ಲೇ ಓಡಾಡ್ಬೋದಲ್ರಿ. ಸೊ ಯು ಹ್ಯಾವ್ ಟು ಥ್ಯಾಂಕ್ ಫಾರ್ ವಾಟ್ ಯು ಹ್ಯಾವ್. ಇದಕ್ಕೆ ನನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೇನೆ, ನೀವು ಬದುಕೋ ಬದುಕು, ಎಷ್ಟೋ ಜನರಿಗೆ ಕನಸು. ತಮ್ಮ ಕಡೆ ಏನೇನಿದೆ ಅದಕ್ಕೆ ಧನ್ಯವಾದ ತಿಳಿಸ್ಲಿಕ್ಕೆ ಪ್ರಾರಂಭ ಮಾಡಿ. ಗ್ರಾಟಿಟ್ಯೂಡ್ ಈಸ್ ಅ ಫ್ಯಾಬುಲಸ್ ಆಟಿಟ್ಯೂಡ್ ಯು ಕ್ಯಾನ್ ಹ್ಯಾವ್ ಇನ್ ಯೋರ್ ಲೈಫ್. ಆತ್ಮೀಯ ಸ್ನೇಹಿತರೆ, ಏನೇನಿದೆ ಅದಕ್ಕೆ ಧನ್ಯವಾದ ತಿಳಿಸಿ. ಏಕೆಂದರೆ ನಿಮ್ಮ ಕಡೆ ಏನೇನಿದೆ, ಎಷ್ಟೋ ಜನರಿಗೆ ಕನಸು. ಮತ್ತೆ ಹೇಳ್ತಾ ಇದ್ದಾನೆ, ಕನಸು. ನನ್ನ ಕಡೆ ಮನೆ ಇದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈಗಳ ಜಾಗ ಸಾಕು, ಹಾಯಾಗಿರೋಕೆ, ಇವು ಇದಾವಲ್ರೇ ಸಾಕು. ಜೈ. ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ಬರ್ತಾ ಇದ್ದಾರೆ ಈ ಒಂದು ಗೀತೆಯೊಂದಿಗೆ. ಗಣಪ್ಪ ಆತ್ಮೀಯರೇ, ಗಣಪತಿ ಬಪ್ಪ ಬಂದ್ರೆ ಬರೋಕಿಂತ ಮುಂಚೆ ಉತ್ತಮ ಮಳೆ ಆಗಲಿ ಅಂತ ನಾವೆಲ್ಲರೂ ಬೇಡ್ಕೊಳ್ಳೋಣ. ಶ್ರುತಿಯವರು ರಿಕ್ವೆಸ್ಟ್ ಮಾಡಿರುವ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಆತ್ಮೀಯರೇ, ಈ ಗೀತೆ ಆದ ತಕ್ಷಣ ನಮ್ಮ ಡಾಕ್ಟರ್ ಸವಿತಾ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಗೀತೆ ರೆಡಿಯಾಗಿದೆ. ಅದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ ಕಾಂಚನಾ ಅವರು ಫ್ರಾಮ್ ಬಿಜಾಪುರ ರಿಕ್ವೆಸ್ಟ್ ಮಾಡಿರುವ ನಮ್ಮ ಇಂದು ಎನಗೆ ಗೋವಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಒಂದು ಹಾಡು. ಪೂಜ್ಯ ರಾಘವೇಂದ್ರ ನಮ್ಮ ಇವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೇವೆ, ಅಂದರೆ ಪದ್ಮಾ ಅವರು ಅವ್ರಿಗೋಸ್ಕರ. ಸಾವಿರದ ಕ್ಷರಣು ಈ ಗೀತೆ ರಾಜಶ್ರೀ ಅವ್ರದ್ದು, ಇದು ರೇಣುಕಾ ಕಾಮ್ಕರ್ ಅವ್ರದ್ದಾಗಿದೆ. ತದನಂತರ ಜಯಪ್ರಕಾಶ್ ಅವರ ಜನ್ಮದಿನಕ್ಕೋಸ್ಕರ ಈ ಗೀತೆ ಶ್ರೀಕೃಷ್ಣ ಫ್ರಾಮ್ ದ ಮೂವಿ ಭಜರಂಗಿ. ತದನಂತರ ಬ್ರಹ್ಮ ಕಳಶ ಈ ಹಾಡು ಉಮೇಶ್ ಅವರದು. ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ತಮ್ಮೆಲ್ಲ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಆಧ್ಯಾತ್ಮ ಗೀತೆಗಳಿಗೆ ಒನ್ ಸ್ಟಾಪ್ ಶಾಪ್ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
1: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300 ಸೀಟರ್ ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ವರ್ಷದ 7ನೇ ತಿಂಗಳು, ತಿಂಗಳಿನ 22ನೇ ದಿನ, ಜುಲೈ 22, ಶುಭ ಬುಧವಾರದ ಸ್ಪೆಷಲ್. ನಿಮ್ಮೊಂದಿಗೆ ನಾವು ಚಿತ್ರಮಂದಿರ.

ನಿಮ್ಮೊಂದಿಗೆ ನಾವು ಚಿತ್ರಮಂದಿರದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸವಿತಾ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯಿತು ಪ್ರಸಾರ. ಮುಂದೆ ಹೋಗೋಣ ಎರಡು ಕನಸು ಚಿತ್ರದ ಗೀತೆ. ಬಿಜಾಪುರಿನ ಕಾಂಚನಾ ಅವರು ಪ್ರೀತಿಯಿಂದ ಅದೇನು ಧ್ವನಿಯನ್ನ ಆ್ಯಪ್ನ ಮುಖಾಂತರ ಕೇಳ್ತಾ ಇದ್ದಾರೆ. ರಿಕ್ವೆಸ್ಟ್ ಮಾಡಿದರೆ ಈ ಹಾಡು ಎಸ್ ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿ ಇಂದು ಎನಗೆ ಗೋವಿಂದ. ಆತ್ಮೀಯರೇ, ಈ ಗೀತೆ ಆದ ತಕ್ಷಣ ಪೂಜಾಯ ರಾಘವೇಂದ್ರಾಯ ಪದ್ಮ ಅವರು ಆ ಗೀತೆ ಆಲ್ರೆಡಿ ಒಂದು ಪ್ರಸಾರವಾಗಿತ್ತು, ವಿಚ್ ಇಸ್ ಮನೆ ಮಂತ್ರಾಲಯ ನಾನಂದೆ ನಡಿರಿ ಮಂತ್ರಾಲಯ ಇಸಿಕೊಳ್ ಟು ರಾಯರು, ರಾಯರು ಅವರ ಮನೆಯಲ್ಲಿ ಬರಲಿ ಅಂತ ಹೇಳ್ದ ಪೂಜಾಯ ರಾಘವೇಂದ್ರಾಯ. ರೇಣುಕಾ ಕಾಮ್ಕರ್ ಅವರ ಗೀತೆ ಆಗಿರುತ್ತೆ. ಅದಾದ ತಕ್ಷಣ ಸಾವಿರದ ಶರಣು, ಅದಾದ ತಕ್ಷಣ ಜಯಪ್ರಕಾಶ್ ಅವರ ಜನ್ಮದಿನ ಇದೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಶ್ರೀಕೃಷ್ಣ. ನಾನು ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ, ಸವಿತಾ ಅವರು ರಿಕ್ವೆಸ್ಟ್ ಮಾಡಿದ್ರು ನೀವೇ ಪ್ರಸಾರ ಮಾಡಿ ಅಂತ. ಉಮೇಶ್ ಅವರು ಬ್ರಹ್ಮ ಕಳಶ ಅನ್ನೋ ಒಂದು ಹಾಡೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಶುಭೋದಯ ಮಂಜಣ್ಣ. ನಮ್ಮ ಯೋಗ ಫ್ರೆಂಡ್ ಅಶೋಕ್ ಕೋಳಿಯವರ ಹುಟ್ಟುಹಬ್ಬ ಇರುತ್ತದೆ, ಅವರಿಗೆ ಶುಭ ಹಾರೈಸುತ್ತಾ ಅವ್ರಿಗೋಸ್ಕರ ಹೇ ಶಾರದೆ ದಯ ತೋರಿಸು ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ ಸಂಜಯ್ ಅಂಗಡಿಯವರೇ. ಟ್ರೈ ಮಾಡುತ್ತೇನೆ, ಏಕೆಂದರೆ ಲೇಟ್ ಆಗಿತ್ತು. ಬಟ್ ನಿಮ್ಮ ಯೋಗ ಫ್ರೆಂಡ್ ಅಂತ ಹೇಳಿದಿರಲ್ಲ, ಆ ಯೋಗ ಫ್ರೆಂಡ್ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಯೋಗ ಅವರು ಸತತವಾಗಿ ಮಾಡ್ತಾ ಬರಲಿ, ಯೋಗ ಮಿಸ್ ಮಾಡಲಿಕ್ಕೆ ಹೋಗದೆ ಅವರ ದೇಹ ದೇವಾಲಯ ಮಾಡಿಕೊಂಡು ಅಶೋಕ್ ಅವರಿಗೆ ನೂರಾರು ಕಾಲು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ತಿಳಿಸ್ತಾ ಇದ್ದಾರೆ ಅವರ ಪ್ರೀತಿಯ ಯೋಗ ಫ್ರೆಂಡ್ ಸಂಜಯ್ ಅಂಗಡಿಯವರು. ಹಾಗೆ ಆತ್ಮೀಯರೇ, ಸುವರ್ಣ ಅವರು ಕರೆ ಮಾಡಿ ಅವರ ಸೊಸೆ ಅಂಜನಾ ಅವರ ನೂರಾರು ಕಾಲು ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ಡೇ ಇದೆ ಅಂತ ಈ ಒಂದು ಸಿಹಿಯಾದ ಸುದ್ದಿಯನ್ನು ಸುವರ್ಣ ಅವರು ಹಂಚಿಕೊಂಡ್ರು. ಅವರ ಜೀವನದಲ್ಲಿಯೂ ಕೂಡ ಮುಖದ ಮೇಲಿನ ನಗು ಸದಾ ಹಾಗೆ ಇರಲಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮದಲ್ಲಿ ಇಂದು ಎನಗೆ ಗೋವಿಂದ. ಈ ಗೀತೆಯನ್ನು ನಾನು ರೆಡಿ ಮಾಡಿದ್ದೇನೆ ಫಾರ್ ಕಂಚನಾ ಅವರು ಫ್ರಾಮ್ ಬಿಜಾಪುರ. ಹಾಡನ್ನು ಕೇಳಿ ಮಜಾ ಮಾಡಿ.

ಸಾವಿರದ ಶರಣು ರೇಣುಕಾ ಕಾಮ್ಕರ್ ಅವರ ಗೀತೆ ಆಯಿತು ಪ್ರಸಾರ. ಇದ್ರಗಿಂತ ಮುಂಚಿನ ಗೀತೆ ಜನ್ಮದಿನ ಇರೋ ಜಯಪ್ರಕಾಶ್ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಈ ಒಂದು ಹಾಡು. ಶುಭ ಅವರು ಸೋಮವಾರ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಇದೇ ಗೀತೆ ರಿಕ್ವೆಸ್ಟ್ ಮಾಡಿದ್ರು. ನೋಡಿ, ಅದಕ್ಕೆ ಕರೆಕ್ಟ್ ಆದ ಟೈಮ್ನಲ್ಲಿ ಹಾಡು ಪ್ರಸಾರವಾಯಿತು. ಶೋಭ ಅವರೇ, ನೀವು ಖುಷ್, ನಾವು ಖುಷ್. ರಾಯರ ಆಶೀರ್ವಾದ ತಮ್ಮ ಪರಿವಾರದ ಮೇಲೆ ಅಷ್ಟೇ ಅಲ್ಲ, ನೀವು ಎಲ್ಲರಿಗೂ ಬೇಡ್ಕೋತೀರಾ. ಅಲ್ಲಿ ಹೋದರೆ ನನ್ನನ್ನು ನೆನಪಿಸ್ತೀರಾ, ಆ ಪುಣ್ಯಕ್ಷೇತ್ರಕ್ಕೆ ನೀವು ಹೋಗಿ ನೆನಪಿಸ್ತೀರಲ್ಲ, ಅಷ್ಟು ಸಾಕ್ರೀಪ. ಮತ್ತಿನ್ನೇನು ಹೇಳೋದು ನೋಡ್ರಿ. ಇನ್ನೊಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ನಮ್ಮನ್ನು ನೆನಪಿಸೋ ರವಿಯವರು ಕೂಡ ಮೆಸೇಜ್ ಅನ್ನು ಮಾಡಿದ್ದಾರೆ. ಬುಧವಾರದ ಶುಭೋದಯ, ನಮಸ್ಕಾರ ಸರ್ ಅಂತ ಹೇಳಿದ್ದಾರೆ. ಇವರು ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುವಾಗ ಅಳಿಪಿರಿ ಹತ್ತುವಾಗ ಫೋಟೋ ವಿಡಿಯೋ ಕಳಿಸಿ ವೇಣುಧ್ವನಿಯ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಉತ್ತಮ ಮಳೆ ಆಗುತ್ತೆ ಅಂತ ಬೇಡ್ಕೊಂಡಿರೋ ರವಿಯವರು ಕೂಡ. ಹಿಂಗಿದೆ ನಮ್ಮ ವೇಣುಧ್ವನಿಯ ಕುಟುಂಬ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಆ ಮುಂದಿನ ಗೀತೆಗಳು ಹೀಗಿವೆ. ಸಾವಿರದ ಶರಣು ರೇಣುಕಾ ಕಾಮ್ಕರ್ ಅವ್ರದ್ದು. ಇದಾದ ತಕ್ಷಣ ಶ್ರೀ ಕೃಷ್ಣ ಈ ಗೀತೆಯನ್ನು ನಾನು ರೆಡಿ ಮಾಡಿದ್ದೇನೆ. ಆ್ಯಂಡ್ ಈ ಗೀತೆಯನ್ನು ಇವತ್ತು ಈ ಗೀತೆ ನಮ್ಮ ಜಯಪ್ರಕಾಶ್ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾನೆ. ಎಸ್, ಆ್ಯಂಡ್ ಪೂಜ್ಯ ರಾಘವೇಂದ್ರ ಐ ವಾಸ್ ಫಾರ್ ಪದ್ಮ ಅವರು. ಎಸ್, ಮಿಸ್ ಆತ್ ನೋಡ್ರಿ. ಈಗ ಈ ಗೀತೆ ಆದ ತಕ್ಷಣ ಜಯಪ್ರಕಾಶ್ ಅವರಿಗೆ ಆ ಗೀತೆ, ಅದಾದ ತಕ್ಷಣ ಉಮೇಶ್ ಅವರ ಬ್ರಹ್ಮಕಲಶ ಹಾಡು, ಅದಾದ ತಕ್ಷಣ ಪ್ರಕಾಶ್ ಅವರು ಜಗದೋದಾರನ ಅನ್ನೋ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಒಬ್ಬನೇ ಒಬ್ಬನೇ ಮಂಜುನಾಥನ ಒಬ್ಬನೇ ಮಹೇಶ್ ಅವರು ಮೆಸೇಜನ್ನು ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ ಆ ಹಾಡನ್ನು. ತದನಂತರ ಕೊನೆ ಗೀತೆ ನಮ್ಮ ಸಂಜಯ್ ಅಂಗಡಿಯವರು, ಅವರ ಪ್ರೀತಿಯ ಫ್ರೆಂಡ್ ಅಶೋಕ್, ಯೋಗ ಫ್ರೆಂಡ್ ಅಶೋಕ್ ಅವರ ಜನ್ಮದಿನ ಇದೆ, ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಬನ್ನಿ, ಹಿಂಗಿದೆ ಗೀತೆಗಳೆಲ್ಲ ಇನ್ನಪ್ಪು ಕೇಳೋಣ, ಎಂಜಾಯ್ ಮಾಡೋಣ. ಅದರ್ಸ್ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು.

ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಕೊನೆ ಎರಡು ಗೀತೆಯೊಂದಿಗೆ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.5 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮ ಮನೆಯ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ನಕ್ಕಿವದೇ. ಪೈಲ ಏನಾರ ಐ ಬಾಬಾ, ನಂತರ ಕಾಯ್ ಬದ್ದಿದ್ರೆ ನಕ್ಕಿ ಗಾತರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋ ಕಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜನದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೆ, ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣುಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತುವನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಇವತ್ತ ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಎಲ್ಲರ ಪ್ರತಿ ಪ್ರೀತಿಯಿಂದ ಮಾತಾಡವ, ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ವೇಣುಧ್ವನಿ 90.4 FM KLE ಕನಸು. ಇದೀಗ ಪ್ರಸಾರವಾಗಲಿದೆ ಕಂಸಾಳೆ ಮಳೆ ಮಹದೇಶ್ವರ ಮಂಟೇಸ್ವಾಮಿ ಬಿಳಿಗಿರಿ ರಂಗ ಕಾವ್ಯ ಕುರಿತು ವಿಶೇಷ ಜನಪದ ಸಿರಿ ಕಾರ್ಯಕ್ರಮ.

0: ಈಗ ಕಂಸಾಳೆ ಮಲೆ ಮಹದೇಶ್ವರ ಮಂಟೇಸ್ವಾಮಿ ಬಿಳಿಗಿರಿ ರಂಗ ಕಾವ್ಯ ಇದರ ನಿರ್ದೇಶನ ಮತ್ತು ವಿವರಣೆ ಕೃಷ್ಣಮೂರ್ತಿ ಹನೂರ್ ಅವರಿಂದ. ಮೈಸೂರು ಗುರುರಾಜ್ ಅವರು ತಂಬೂರಿಯಲ್ಲಿ, ತಕ್ಕೆಯಲ್ಲಿರೋರು ಜಗದೀಶ್ ಅವರು, ಕಂಚಿಯಲ್ಲಿರೋರು ಬಸವರಾಜು ಆರ್, ಘಟಂದಲ್ಲಿ ಸಿದ್ದರಾಜು ಜಿ, ತಾಳದಲ್ಲಿ ಗುರುಸಿದ್ದಪ್ಪ, ಗೆಜ್ಜೆಯಲ್ಲಿ ಬಸವರಾಜು ಅವರು.
1: ಗುರುರಾಜ್ ಅವರು ಮೂಲತಃ ಮಳವಳ್ಳಿಯವರು. ಮಳವಳ್ಳಿ ಮಂಟೇಸ್ವಾಮಿ ನೆಲೆಸಿದ ಪ್ರದೇಶ. ಅವರ ತಂದೆ ಗುರು ಬಸವಯ್ಯನವರು ಮೂಲತಃ ನೀಲಗಾರರು. ಈ ನೀಲಗಾರರ ಪರಂಪರೆಯಲ್ಲಿ ಮತ್ತು ಕಂಸಾಳೆ ಗುಡ್ಡರ ಪರಂಪರೆಯಲ್ಲಿ ಮಹದೇಶ್ವರನ ಕಾವ್ಯ, ಮಂಟೇಸ್ವಾಮಿ ಕಾವ್ಯ ಸುಮಾರು 3-4 ಶತಮಾನಗಳಿಂದ ದಕ್ಷಿಣ ಕರ್ನಾಟಕದಲ್ಲಿ ಉಳಿದುಕೊಂಡು ಬಂದಿದೆ. 16ನೇ ಶತಮಾನದ ಮಂಟೇಸ್ವಾಮಿ, 12ನೇ ಶತಮಾನದ ಬಸವಣ್ಣನವರನ್ನ ಭೇಟಿ ಮಾಡುವ ಕತೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜನಪದ ಕವಿಗಳಿಗೆ ಮತ್ತು ನಮ್ಮ ಶಿಷ್ಟ ಪರಂಪರೆಯ ಕವಿಗಳಿಗೆ ಕಾಲದ ನಿರ್ಬಂಧವೇ ಇರುವುದಿಲ್ಲ. ತರಳನನು ತನ್ನವನೆನುತ ಪತಿಕರಿಸಿ ಮಗನೆಂದು ಒಲಿದು ವರವನಿತ್ತನು ದೇವ ವೇದವ್ಯಾಸ ಗುರುರಾಯ. 2500 ವರ್ಷಗಳ ಹಿಂದೆ ವ್ಯಾಸೆಯಲ್ಲಿ, 500 ವರ್ಷಗಳ ಹಿಂದಿನ ಕುಮಾರ ವ್ಯಾಸೆಯಲ್ಲಿ ನನ್ನ ತಂದೆ ವ್ಯಾಸ ಬಂದು ಬರಿ ಅಂತ ಹೇಳ್ದ, ಅದಕ್ಕೆ ನಾನು ಬರದೆ ಅಂತ ಹೇಳ್ತಾನೆ. ಆ ಅರ್ಥದಲ್ಲಿ ಅನೇಕ ನಮ್ಮ ಶಿಷ್ಟ ಪರಂಪರೆಯ ಕವಿಗಳಿಗೂ, ಜನಪದ ಪರಂಪರೆಯ ಕವಿಗಳಿಗೂ ಕಾಲದ ನಿರ್ಬಂಧವೇ ಇರುವುದಿಲ್ಲ. ಈಗ ಬಿಳಿಗಿರಿ ರಂಗ, ನಂಜುಂಡೇಶ್ವರ, ಮಂಟೇಸ್ವಾಮಿ, ಮಹದೇಶ್ವರ ಈ ಕಾವ್ಯ ಭಾಗಗಳಿಗೆ ಒಟ್ಟು 2 ನಿಮಿಷದ ಪ್ರಾರ್ಥನೆ.
2: ಗಜಮು

ಯದಿಂದಲೀ ಜಪತಪಗಳ ಮಾಡುವ ಮುನಿ ಜೈತ ಜಂಗುಮ ದೇವಾ. ಇಂತಹ ಕೃಪಿಯ ರಾಮನದೊಳಗಿರುವಲ್ಲಿ

ಈಗ ಬಿಳಿಗಿರಿರಂಗನ ಕಥನ ಕಾವ್ಯವನ್ನು ಹಾಡ್ತಾರೆ. ಬಿಳಿಗಿರಿರಂಗ ದಕ್ಷಿಣ ಕರ್ನಾಟಕದ ತುತ್ತ ತುದಿಯಲ್ಲಿ ನೆಲೆಸಿರುವ ಒಬ್ಬ ದಾಸಪಂಥದ ಸಂತ. ಈ ವಿಚಿತ್ರದ ಕತೆ ಹೇಗಿದೆ ಅಂತಂದರೆ, ತಿರುಪತಿಯ ವೆಂಕಟೇಶ್ವರನಿಗೆ ತನ್ನ ಇಬ್ಬರು ಹೆಂಡಿರಿನಿಂದ ಮತ್ತು ಪೂಜಾರಿಗಳಿಂದ ಮತ್ತು ತನ್ನ ಭಕ್ತರ ಹಾವಳಿಯಿಂದ ತಲೆನೋವಾಯಿತಂತೆ. ತಲೆನೋವು ಹಿಡಿದು ಅದರ ಶಮನಕ್ಕಾಗಿ ವನಸ್ಪತಿ ಔಷಧಿ ಬೇಕಾಯಿತು. ಆ ವನಸ್ಪತಿ ಔಷಧಿ ಎಲ್ಲಿ ಸಿಗುತ್ತದೆ ಅಂತಂದರೆ, ದಕ್ಷಿಣ ಕರ್ನಾಟಕದ ತುತ್ತದಿಯ ಬಿಳಿಕಲ್ಲು ಬೆಟ್ಟದಲ್ಲಿ ಸಿಗುತ್ತದೆ. ಅಲ್ಲಿಗೆ ಹೋಗಿ ವೆಂಕಟೇಶ್ವರ ತಮ್ಮ ಬಿಳಿಗಿರಿರಂಗನನ್ನು ಕರೆದು, ಅಲ್ಲಿಗೆ ಹೋಗಿ ನೀನು ವನಸ್ಪತಿ ಔಷಧಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದನಂತೆ. ವನಸ್ಪತಿ ಔಷಧಿಯನ್ನು ತರಲಿಕ್ಕೆ ಬಂದಂಥ ಬಿಳಿಗಿರಿರಂಗ ಅಲ್ಲಿ ಸೋಲಿಗರ ಬೊಮ್ಮೇಗೌಡನ ಮಗಳು ಕುಸುಮಾಲೆಯನ್ನು ನೋಡಿ ಮೋಹಿಸಿ ಮದುವೆಯಾಗಿ ಅಲ್ಲಿಯೇ ಇದ್ದು ಬಿಟ್ಟನಂತೆ. ವಾಪಸ್ ವನಸ್ಪತಿ ಔಷಧಿನ ತೆಗೆದುಕೊಂಡು ಹೋಗದೇ ಇರುವುದರ ಕಾರಣವಾಗಿ ಈಗಲೂ ಕೂಡ ತಿರುಪತಿ ವೆಂಕಟೇಶ್ವರನಿಗೆ ತಲೆನೋವು ಬಿಟ್ಟಿಲ್ಲವಂತೆ. ಅದರಿಂದ ಬೆಳಗ್ಗೆ 4 ಗಂಟೆಯ ಹೊತ್ತಿನಲ್ಲಿ ತಿರುಪತಿಯ ವೆಂಕಟೇಶ್ವರನ ಹಣೆಗೆ ಕರ್ಪೂರ ಮೆಣಸಿನ ಪಟ್ಟೆ ಹಾಕುವುದರ ಆಚರಣೆ ಇಂದಿಗೂ ಇದೆ ಎಂದು ಹೇಳುತ್ತಾರೆ. ಆದರೆ ಈ ವೈಷ್ಣವ ಮಾದರಿಯ ಈ ಕಥನ ನಮ್ಮ ಕಡೆ ಪ್ರಚಾರ ಇರುವುದರ ಹಿನ್ನೆಲೆಯಲ್ಲಿ ರಾಮಾನುಜಾಚಾರ್ಯರು ಜಾತಿ ವಿಲಂಗನ ಇದನ್ನು ತಂದ್ರಲ್ಲ, ಅದರ ಹಿನ್ನೆಲೆಯಲ್ಲಿ ಉಳ್ಕೊಂಡು ಬಂದಿರುವ ಹಾಗೆ ಕಾಣುತ್ತದೆ. ಜಾತಿ ವಿಲಂಗನದ ಸಂಗತಿ ಈ ಕಥನದ ಒಳಗಡೆ ಇರುವ ಹಾಗೆ ಕಾಣಿಸುತ್ತೆ. ಆಮೇಲೆ ದಕ್ಷಿಣ ಕರ್ನಾಟಕದಲ್ಲಿ ವೀರಶೈವ ಪಂಥದ ಪ್ರಚಾರದ ಹಿನ್ನೆಲೆಯಲ್ಲಿ ರಾಮಾನುಜಾಚಾರ್ಯರ ವೈಷ್ಣವ ಪಂಥದ ಪ್ರಚಾರ ಕಾರ್ಯವೂ ಕೂಡ ಸ್ವಲ್ಪ ನಡೆದಿರುವ ಹಾಗೆ ಕಾಣಿಸುತ್ತೆ. ಈಗ ಗುರುರಾಜ್ ಹಾಡುವ ಹಾಡಿನಲ್ಲಿ ಬಿಳಿಕಲ್ಲು ಬೆಟ್ಟದಲ್ಲಿ ಗಂಗಾಧರೇಶ್ವರನ ನೆಲೆಸಿದ್ದ ಆತ ವೀರಶೈವ ಪಂಥಾನುಯಾಯಿ, ಆತನನ್ನು ಒಕ್ಕಲೆಬ್ಬಿಸಿ ಈತ ಅಲ್ಲಿ ನೆಲೆಸಿ ಕುಸುಮಾಲೆಯನ್ನು ಮದುವೆಯಾಗಿ ದಾಸಪಂಥವನ್ನು ನೆಲೆಗೊಳಿಸಿದ ಅಂತನ್ನುವ ಕಥನವೂ ಇದೆ. ಆದರೆ ವಿಭೂತಿ ಧರಿಸುವ ವೀರಶೈವ ಪಂಥಾನುಯಾಯಿಗಳು ಬಿಳಿಗಿರಿರಂಗನ ಬೆಟ್ಟಕ್ಕೆ ಬರುವ ಸಂದರ್ಭದಲ್ಲಿ ನಾಮವನ್ನೂ ಹಾಕಿಕೊಂಡು ಬರುತ್ತಾರೆ. ಈ ಬದಲಾವಣೆಗಳು ಮಂಟೇಸ್ವಾಮಿಯ ಜಾತ್ರೆಯಲ್ಲೂ ಬಿಳಿಗಿರಿರಂಗನ ಜಾತ್ರೆಯಲ್ಲೂ ಇದು ಕಾಣಿಸುತ್ತೆ. ಒಂದು ಧರ್ಮ ಸಮನ್ವಯದ ಮಾದರಿಯ ಈ ಗೀತೆ ಬಿಳಿಗಿರಿರಂಗ ಕುಸುಮಾಲೆಯನ್ನು ಮೋಹಿಸುವ ಕಥೆಯನ್ನು ಈಗ ಗುರುರಾಜ್ ಹಾಡ್ತಾರೆ.

0: ಯಾವಾಗ ಬೆಳಗಿರಂಗಪ್ಪ ತನ್ನ ಮಡಿದಿರಾದ ಲಕ್ಷ್ಮೀದೇವಿ ತುಳಸಮ್ಮನವರ ಜೊತೆಯಲ್ಲಿ
1: ಹೌದು ಸ್ವಾಮಿ
0: ತೆಂಕಲ ನಾಡಿನಲ್ಲಿ ಬಂದು ನೆಲೆಗೊಂಡ್ರಂತೆ.
1: ಎಲ್ಲಿ ಸ್ವಾಮಿ?
0: ತೆಂಕಲ ನಾಡಿನಲ್ಲಿ ಬೆಳ್ಳಿಕಲ್ಲು ಬೆಟ್ಟ, ಆ ಬೆಟ್ಟದ ಮೇಲೆ ಬಂದು ನೆಲೆಗೊಂಡ್ರು.
1: ಶಿವ
0: ಬೆಟ್ಟದ ಮೇಲೆ ಬಂದು ನೆಲೆಗೊಂಡು ಬೆಳಗಿರಂಗಪ್ಪ ನಾನಿಲ್ಲಿ ಬಂದು ನೆಲೆಸಿದ ಮೇಲೆ
1: ಹೌದು
0: ಈ ಸ್ವಾಲಿಗರ ಜನಾಂಗದಲ್ಲಿ ಒಂದು ಹೆಣ್ಣು ಮದುವೆ ಮಾಡ್ಕೋಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ರು. ಅದು ಎಲ್ಲಿ?
1: ಅದು ಎಲ್ಲಿ ಸ್ವಾಮಿ?
0: ಅದು ಎಲ್ಲಿ ಅಂದ್ರೆ ನಾಟ್ಯ ಶಾಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಕೊಂಡೆ ಬೆಳಗಿರಂಗಪ್ಪ.
1: ಓಹೋ,
0: ಏನಂತ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ
1: ಹೇಳಿ

0: ರಂಗಪ್ಪ ಕೂತ ಜಾಗದಲ್ಲಿ ಯೋಚನೆ ಮಾಡ್ಕೊಂಡ,
1: ಏನಂತ ಸ್ವಾಮಿ,
0: ಕರಿಯ ಕೊಬ್ಬಳ ತಂದೆ, ಕಾಯಿಸ ಕೊಬ್ಬಳ ತಂದೆ, ಕಡದು ಬೆಣ್ಣೆ ಹದ ಮಾಡಿ ಕೊಡೋದಕ್ಕೆ ಕಡಿಯಲ್ಲಿ ಒಂದೇನು ತರಬೇಕು ಅಂತ.
1: ಇಬ್ರು ಸಾಲದು ಅಂತ, ಇಬ್ರು ಸಾಲದು ಅಂತ,
0: ಇಬ್ರು ಸಾಲದು ಅಂತ, ಇನ್ನೊಬ್ಳು ತರಬೇಕು ಅನ್ಕೊಂಡ ರಂಗಪ್ಪ.
1: ನೋಡಿ,
0: ಅದು ತರಬೇಕು ಅಂತ ಏನು ಅಂದ್ಕೊಂಡಿದ್ದೀನಿ, ಸಿಕ್ಕವಳು ಯಾರಪ್ಪ ನನಗೆ ಈ ಬೆಟ್ಟದಲ್ಲಿ,
1: ಯಾರು
0: ಈ ಬೆಳ್ಳಿ ಬೆಟ್ಟದಲ್ಲಿ ಯಾರು ಸಿಗ್ತಾರೆ ಅಂತೇಳಿ ರಂಗಪ್ಪ ಸುತ್ತಲೂ ಇರುವ ಎಲ್ಲಾ ಪೋಡು ದೃಷ್ಟಿ ಮಾಡಿ ನೋಡ್ತಿದ್ದಾನೆ.
1: ಯಾವ್ಯಾವ ಪೋಡು ಸ್ವಾಮಿ?
0: ಯಾವ್ಯಾವ ಪೋಡು ಅಂದ್ರೆ, ಆನೆ ಮಾದೇನ ಪೋಡು, ಸಿದ್ದೇನ ಪೋಡು, ಬೋವಿ ಪೋಡು, ಬಾವಿ ಪೋಡು, ಎರ್ಕನ್ಗದ್ದೆ ಪೋಡು, ಪುರಾಣಿಕ ಪೋಡು, ಮಂಜಿಗುಂಡಿ ಪೋಡು, ದೊಡ್ಡಸಂಪಿಕೆ ಪೋಡು, ಗೊಲಗೇರಿ ಪೋಡು, ಎಲ್ಲಕ್ಕೂ ದೃಷ್ಟಿ ಮಡಗ್ ನೋಡಿದ್ರು
1: ಬೆಟ್ಟದಲ್ಲಿ.
0: ಎಲ್ಲಿ? ಬೆಳಗಿರಂಗನ ಬೆಟ್ಟದಲ್ಲಿ.
1: ಪೋಡು ಅಂದ್ರೆ ಏನು ಸ್ವಾಮಿ?
0: ಪೋಡು ಅಂದ್ರೆ ಆ ಬೆಟ್ಟದಲ್ಲಿರೋ ಒಂದೊಂದು ಊರುಗಳು. ಆ ಎಲ್ಲಾ ಪೋಡ್ಗೂ ದೃಷ್ಟಿ ಮಡಗ್ ನೋಡಿದ್ರೆ ರಂಗಪ್ಪ ಎಲ್ಲೂ ಕಾಣಲಿಲ್ಲ ಅಂತ ಚೆಲುವೆ.
1: ಹಾಗಾದ್ರೆ
0: ಅಂತ ಚೆಲುವೆ ಎಲ್ಲೂ ಕಾಣಲಿಲ್ಲ. ರಂಗಪ್ಪ ಇನ್ನೆಲ್ಲಿ ಯೋಚನೆ ಮಾಡ್ತಿದ್ದಾರೆ
1: ಸ್ವಾಮಿ?
0: ಮತ್ತೊಂದು ಕಡೆ ನೋಡಿದಾಗ ಸ್ವಾಲಗರ ಬೊಮ್ಮೇಗೌಡನ ದೊಡ್ಡಿ.
1: ಹೌದು,
0: ಆ ಬೊಮ್ಮೇಗೌಡನ ದೊಡ್ಡಿಯಲ್ಲಿ ಸ್ವಾಲಗರ ಬೊಮ್ಮೇಗೌಡನ ಮಕ್ಕಳು 7 ಜನ ಹೆಣ್ಣು ಮಕ್ಕಳು.
1: ಯಾರ್ಯಾರು ಸ್ವಾಮಿ?
0: ದೊಡ್ಡರಂಗಿ, ಚಿಕ್ಕರಂಗಿ, ದೊಡ್ಡ ಕೇತಿ, ಚಿಕ್ಕೇತಿ, ಲಚ್ಚಿ, ಲಕ್ಷ್ಮಿ, ಕುಶುಮಾಲೆ, ಕಟ್ಟ ಕಡಿಯೋಳೆ. ಕಟ್ಟ ಕಡಿಯೋಳು ಪದ್ಮ ಜಾತಕದ ಏಳೆ ಹೆಣ್ಣು, ಕೊನೆ ಹೆಣ್ಣು, 7ನೇವಳು ಕುಸುಮಾಲೆ ಮೇಲೆ ಕಣ್ಣು ಮಡಗದ ರಂಗಪ್ಪ.
1: ನೋಡಿ,
0: ಎಂತ ಚೆಲುವೆನಿಯ, ಎಂತ ಚೆಲುವೆ.
1: ಹೌದೌದು,
0: ತಂದ್ರೆ ತರಬೇಕು ನನ್ನ ಬೆಳ್ಳಿ ಬೆಟ್ಟ ಕೇಳ, ನನ್ನ ಇಬ್ಬರು ಹೆಂಡ್ತಿರ್ ಮೇಲು ಮಿಟ್ಟಾಕ್ ತರಬೇಕು, ಇನ್ನೊಂದ್ಮೇಲೆ ಚೆನ್ನಾಗಿರಗ ತರಬೇಕಾನೆ, ಅಂತವಳೆ ತರಬೇಕು ಅಂತ ರಂಗಪ್ಪ ಯೋಚನೆ ಮಾಡ್ದ. ಇನ್ನೂ ಒಂದು ಯೋಚನೆ ಮಾಡ್ತೇನೆ, ನಾನೇನು ಅನ್ಕೊಂಡಿದ್ದೀನಿ, ಇವಳು ಸಿಕ್ತಾಳೋ ಸಿಕ್ಕಲ್ವೋ ಗೊತ್ತಿಲ್ವಲ್ಲಪ್ಪ.
1: ಸಿಕ್ಕೋದಿಲ್ವೋ?
0: ಅದಕ್ಕಂತ ರಂಗಪ್ಪ, ಅಯ್ಯೋ, ಎಂತೆಂತವ್ರನ್ನೆಲ್ಲ ಬೊಗ್ಗಿಸ್ಬಿಟ್ಟಿವ್ನಿ ನಾನು, ಇವಳು ಯಾವ ಲೆಕ್ಕ ನನಗೆ? ಆಹಾ, ಬೊಗ್ಗದಿರುವ ಹೆಣ್ಣ ನಾನು ಬೊಗ್ಗಿಸಗಳದೆ ಹೋದ ಮ್ಯಾಲೆ ನಾಮಾಯಿ ಕಡೆಗೆ ಪಾದ.

0: ರಂಗಪ್ಪ ಯೋಚನೆ ಮಾಡ್ದ,
1: ಸದ್ಯ
0: ಎಂತೆಂತವ್ರನ್ನ ಬೊಗ್ಗಿಸ್ಬಿಟ್ಟಿವಿ ಇವಳು ಯಾವ ಲೆಕ್ಕ ನನಗೆ, ತಂದೆ ತರಬೇಕು ಬೆಳ್ಳಿ ಬೆಟ್ಟಕ್ಕೆ. ಆದ್ರೆ ಹಿಂಗ ಹೋಗ ಸರಿಗಿಲ್ವಲ್ಲಪ್ಪ, ನಾನು
1: ಹೋಗ್ಬೇಕು ಸ್ವಾಮಿ,
0: ನನ್ನ ಇಬ್ಬರಿಂದ ತಿರುಗು ಹೇಳಬಾರದು, ನಾನು ಹಿಂಗೂ ಹೋಗಬಾರದು,
1: ಮತ್ತೆ
0: ಮತ್ತೆ ವ್ಯಾಸ ಮರಿಸ್ಕೊಂಡು ಹೋಗ್ಬೇಕಂಡ್ರಿ.
1: ಅದು ಸರಿ.
0: ಆಗ ಬೆಳಿಗ್ಗೆ ರಂಗಪ್ಪ ಕಲ್ಯಾಣಿ ಕೊಳಕ್ಕೆ ಬಂದು ಸ್ನಾನ ಮಾಡಿ ಮಾಡ್ಕೊಂಡು ಒಂದ್ ದಾಸೆ ನ್ಯಾಸ ಮುದ್ದಾಸೆ ನ್ಯಾಸ ಹಾಕೊಂಡು ಆ ನಾಮ ಹೆಂಗ್ ಧರ್ಸ್ಕತಾವ್ರೆ ಆ ಕಲ್ಯಾಣಿ ಕೊಳದ ಮೇಲೆ ಏರಿ ಮೇಲೆ ಕೂತ್ಕೊಂಡ್ರಂಗಪ್ಪ
1: ಹೆಂಗ್ ಸ್ವಾಮಿ
0: ಹೆಂಗ್ ಧರ್ಸ್ಕತಾವ್ರೆ ಅಂತ ಅಂದ್ರೆ,

0: ರಂಗಪ್ಪ ಸಿದ್ಧವಾದ ಜಗದಗಲ ಜಾಗಟೆ ಮುಗಿಲಗಾತ್ರ ಶಂಕು ಎತ್ತಬಾರದ ಬಿಲ್ಲು ಬಾಣ ತಣ್ಣೀರ್ ಕಾಂತಿ ತಿರುಮಣಿಗಳು ಈರಣ್ಣ ಕೆಂಚಣ್ಣ ಅನ್ನು ಹಸುಣ ದೇವರು ತಕ್ಕೊಂಡ ಬೆಳ್ಳಿ ಬೆತ್ತ ಕೈಲಿಡ್ಕೊಂಡ ನಾಮ ಧರಿಸಿಕೊಂಡು ಒಂದು ಮುದ್ದಾಸ ಇನ್ನೇ ಆಸ ಹಾಕೊಂಡು ಕಲ್ಯಾಣಿ ಕೊಡದಿಂದ ಬರ್ತಿದ್ದಾನೆ
1: ರಂಗಪ್ಪ.
0: ಹೆಂಗ್ ಬರ್ತಿದ್ದಾನೆ?
1: ಹೆಂಗೆ

0: ಗಂಗಾಧರಪ್ಪನ ಗುಡಿ ಮುಂದೆ ಬಂದು ನಿಂತ್ಕೊಂಡು ಬುಗು ಬುಗಿನ ಶಂಕು ದಣಿ ದಣಿನ ಜಾಗಟೆ ಬಾರಿಸ್ತಾರ ರಂಗಪ್ಪ. ಒಳಗ್ ಕೂತಿರ್ಲ ಗಂಗಾಧರಪ್ಪ, ಓಹೋ ಸ್ವಾಮಿ ಬೆಳಗಿನ ರಂಗಪ್ಪ ನಮಸ್ಕಾರ ಬನ್ನಿ ಬುದ್ಧಿ.
1: ಅಯ್ಯ
0: ಸ್ವಾಮಿ ಏನ್ ಇಷ್ಟು ದೂರ?
1: ಹೇಳಿ ಸ್ವಾಮಿ.
0: ನಾನ್ ಇಲ್ಲಿ ಸ್ವಾಲ್ಗರ್ ಪೋಡಕ್ ಭಿಕ್ಷಕ್ ಬಂದಿದ್ದೆ ಗಂಗಾಧರಪ್ಪ. ಭಿಕ್ಷಾ ಮಾಡಿ ತಿರುಗಿ ತಿರುಗಿ ತಿರುಗಿ ಕಾಲೆಲ್ಲ ನೊಂದೋಯ್ತು, ಶಂಕು ಜಾಕಟೆ ಹಿಡಿದು ಹಿಡಿದು ಕೈಯೆಲ್ಲ ಸುಸ್ತಾಯ್ತು. ಅಯ್ಯ ಶಂಕು ಮಡ್ಗಕ್ ಸ್ವಲ್ಪ ಜಾಗ ಕೊಡಪ್ಪ ಅಂದ.
1: ಅದಕ್ಕೆ
0: ಗಂಗಾಧರಪ್ಪ ಅಂತಾನೆ, ಸ್ವಾಮಿ 12 ಅಂಕಣದ ಗುಡಿಯೊಳಗೆ ನಿಮ್ ಶಂಕು ಮಡ್ಗಕ್ ಜಾಗ ಅಲ್ವಾ ಮಡ್ಗಿ ಸ್ವಾಮಿ ಇತ್ತಾಗೆ ಹಂಗಂದಿದ್ದೆ. ತಡ ಬೆಳಿಗ್ಗೆ ರಂಗಪ್ಪ ಅವ್ನು ಶಂಕು ಮಡ್ಗದ ಅದು 3 ಅಂಕಣ ಹಿಡ್ಕೊಂಡ್ಬಿಡ್ತು.
1: 12 ಅಂಕಣದಲ್ಲಿ
0: ಅಲ್ಲ ಶಂಕು ಮಡದಿಟ್ಟಿಗೆ 3 ಅಂಕಣ ಹಿಡ್ಕಂತು.
1: ಅಂದ್ರೆ
0: ಓ ಗಂಗಾಧರಪ್ಪ.
1: ಏನ್ ಸ್ವಾಮಿ?
0: ನನ್ ಜಾಕ್ಟೆ ಮಡಿದ್ರೆ ಸ್ವಲ್ಪ ಜಾಗ ಕೊಡಪ್ಪ ಅಂದ.
1: ಅಯ್ಯೋ ಮಡಿಗೆ,
0: ಅಯ್ಯೋ ಮಡಿಗೆ ಸ್ವಾಮಿ, ಹಂಗಂದಿದೆ ಜಾಕ್ಟೆ ಮಡಿದ್ರೆ ಅದು 3 ಅಂಕಣ ಹಿಡ್ಕಂತು.
1: ಶಿವ
0: ಇನ್ ಉಳಿದ ಎಷ್ಟಪ್ಪ?
1: 6 ಅಂಕಣ ಸ್ವಾಮಿ.
0: 6 ಅಂಕಣದಲ್ಲಿ ಗಂಗಾಧರಪ್ಪ ಕೂತಿದ್ದ. ಈ ಬೆಳಿಗ್ಗೆ ರಂಗಪ್ಪ ನೋಡ್ದ ಗಂಗಾಧರಯ್ಯ.
1: ಏನಪ್ಪ?
0: ಯೋ ಈ ಬಾಂಕಿ ಅರ್ಶನದ್ ಯಾವ್ರು ಇವನ್ನೆಲ್ಲ ಹಿಡಿದು ಹಿಡಿದು ಸಾಕಾಗೈತೆ, ಇದನ್ನೆಲ್ಲ ಮಡ್ಗ ಸ್ವಲ್ಪ ಜಾಗ ಕೊಡಪ್ಪ ಅಂದ್ರು.
1: ಅಯ್ಯೋ
0: ಮಡ್ಗಿ ಬುದ್ಧಿ ಇತ್ತಾಗೆ ಮಡ್ಗದ ಕೂಡ್ಲೆ ಅದು 3 ಅಂಕಣ
1: ಹಿಡ್ಕೊಂಡು
0: 12ರಲ್ಲಿ 9 ಅಂಕಣ ಇವನೇ ಹಿಡ್ಕಂಡ. ಇನ್ 3 ಅಂಕಣದಲ್ಲಿ ಕೂತಿದ ಗಂಗಾಧರಪ್ಪ.
1: ಸರಿ ಸರಿ ಸರಿ.
0: ಅಲ್ಲ ಕಣಯ್ಯ,
1: ಏನಪ್ಪ
0: ಕೂತ್ಕೊಂಡ್ ಹೇಳಬಾರ್ದೆ, ನಾನು ನಿಂತು ನಿಂತು ಸಾಕಾಯ್ತು ಅಂದ್ರು.
1: ಅಯ್ಯೋ
0: ಬನ್ನಿ ಸ್ವಾಮಿ, ಇಲ್ಲೇ ಸೊರಗಿಸ್ಕೊಂಡು ಕೂತ್ಕೊಳ್ಳವ ಇಬ್ರು ಅಂತ ಕೂಡ್ಲೇನಾರ ಗಂಗಾಧರಪ್ಪ ಅವ್ರ ಕಾಲ್ ತೆಗೆದು. ಯಾವಾಗ ಬೆಳಗಿ ರಂಗಪ್ಪ ಕಾಲ್ ತೆಗೆದು ಒಳಗಡೆ ಮಡಗಿದ್ರು, ಮಡಗದೇಟ್ಗೆ 3 ಅಂಕಣ ಅವನ ಪಾದ ಹಿಡ್ಕತ್ತು. ಇನ್ ಗಂಗಾಧರಪ್ಪನ ಜಾಗ ಎಲ್ಲ ದಿಧೀರಂತ ಬಂದು ಈಚೆ ಬಿದ್ದ ಹೋದ.
1: ನೋಡಪ್ಪ
0: ಕಾಲು ಮಡಗದೇಟ್ಗೆ ಗಂಗಾಧರಪ್ಪ ಎದ್ ಈಚೆಗೆ ಬಿದ್ದ ಹೋದ. ಗಂಗಾಧರಪ್ಪ ಅಂತಾನೆ, ಯಾವ ಬೆಳಗಿ ರಂಗಪ್ಪ ಜಾಗಟೆ ಮಡ್ಗಕ್ ಜಾಗ ಕೇಳ್ಬಿಟ್ಟು ಜಾಗವೇ ನಂದು ಅನ್ಕೋಬಿಟ್ಟಿಯಲ್ಲಯ್ಯ, ನಾನೆಲ್ಗೋಗ್ಲಿ ಬೆಳಗಿ ರಂಗಪ್ಪ ಅಂದ.
1: ಅದಕ್ಕೆ
0: ರಂಗಪ್ಪ ಹೇಳ್ತಾನೆ, ಗಂಗಾಧರಯ್ಯ
1: ಈ
0: ಜಾಗದ ಮೇಲೆ ನೀನ್ ಆಸೆ ಮಾಡಬೇಡ, ಮುಂದೆ ಬಾಳೆಪೋಡಿದೆ, ಬಾಳೆಪೋಡಲ್ಲಿ ಹೋಗಿ ನೀನ್ ನೆಲಸು, ನನ್ನ ಭಕ್ತರು ಬರ್ತಾರೆ ಎಳ್ಳಿಯವರೆಲ್ರು, ಆಗ ಮೊದಲು ಕಾಸೊಂದು ಉಪ ನಿನಗಾಕಿ ಇಲ್ಗೊಂದು ಪೂಜೆ ಕೊಡ್ತೀನಿ ಅಲ್ಲೋಗ್ ನೆಲೆಸ್ಕೋ.
1: ಅದು ಸರಿನೇ.
0: ಗಂಗಾಧರಪ್ಪ ನೋಡ್ದ ಜಾಕ್ಟೆ ಮುಡ್ಗ ಜಾಗ ಕೇಳ್ಬಿಟ್ಟು ಜಾಗವೇ ನಂದು ಅನ್ಬಿಟ್ಟಲ್ಲ ಈ ರಂಗಪ್ಪ ಅಂತೇಳಿ ಅವನ ತ್ರಿಶೂಲ ಡಮುರಗ ಜೋಳಿಗೆನೆಲ್ಲ ಎತ್ಕೊಂಡು

0: ದೊಡ್ಡ ಸಂಪಿಗೆ ಮೇಲೆ ಕೂತ್ಕೊಂಡ ರಂಗಪ್ಪ.
1: ಯಾವ ರೀತಿ
0: ಯಾವ ರೀತಿ ಮುದ್ದಾಸನೆ ಯಾಸ ಹಾಕೊಂಡು?
1: ಓ ಹೌದು ನೋಡಪ್ಪ,
0: ಯಾಸ ಕಂಡ್ಕತ್ತರಿಂದ ದಾಸಪ್ಪ ಮುದ್ದಾಸನೆ ಹಾಕೊಂಡು ನಳ್ತಾನೆ ನಸುಕ್ತಾನೆ ಕುಂಟತಾನೆ ಕುಸುಗುತ್ತಾನೆ ಜರ ಬಂದವರು ಹಿಂಗ ಗಡ ಗಡ ಗಡ ನಡುತ್ತಿದ್ದ ಯಾರು ಗೊತ್ತಾಗ್ಬಾರ್ದು ಅಂತ. ದೊಡ್ಡ ಸಂಪಿಗೆ ಮರ ಮ್ಯಾಲ್ ಕೂತವನೆ ತಿಂಗಳ ಬೆಳಕು ಬಳಪಳನ ಒಳಿತಾ ಇದೆ ಕಾಡಲ್ಲ, ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಕೊಂಡ ರಂಗಪ್ಪ ಎಂತ ಕಾಡಯ್ಯ ಎಂತ ಕಾಡು.
1: ಹೌದೌದು,
0: ಈ ತಿಂಗಳ ಬೆಳಕಲ್ಲಿ ಈ ಮಲ್ಲಿಗೆ ವನದ ಗಮಗಮದಲ್ಲಿ ಈ ಸುಂದರವಾದ ಕಾಡಿಗೆ ಕುಸುಬಾಲಿ ಏನಾರ ಬಂದ್ಬಿಟ್ರೆ ಬಂದ್ಬಿಟ್ರೆ ರೊಟ್ಟಿ ಜಾರಿ ತುಪ್ಪಕ್ ಬಿದ್ದಂಗ ಆಯ್ತದಪ್ಪ.
1: ಏನಪ್ಪೋ
0: ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ಕೊಂಡಂಗ ಆಯ್ತದೆ ಓಸಿ ಕೆಳಗೆ ಅದೇ ಅಜ್ಜಿಕತ್ತದೆ ಅಲ್ಲ.
1: ಹಾಗೇನೆ
0: ಅವ್ರ ಜೊತೆಲಿ ಸಿಮ್ ಮಾತುಕತೆ ಆಡ್ಕೋಬಹುದಲ್ಲ, ಏನ್ ಮಾಡುದು ಅಂತ ರಂಗಪ್ಪ ಕುತ್ಕೊಂಡು ಯೋಚನೆ ಮಾಡ್ತಿದ್ದಂಗೆ ಬೆಳಕಾಯ್ತು. ಬೆಳ್ಳಿ ಮೂಡಿ ಬೆಳಗರಿಯ ಸಮಯವಾಯ್ತು. ಇಲ್ಲಿ ಸ್ವಾಲಿಗರ ಬೊಮ್ಮೇಗೌಡನ ಏಳು ಜನ ಹೆಣ್ಣು ಮಕ್ಕಳು ಒಂದು ಕೋಣೆಯಲ್ಲಿ ಮನಗಿದ್ರಲ್ಲ ಅಕ್ಕ ತಂಗಿಯರು. ಅವತ್ತು ಶ್ರಾವಣ ಶನಿವಾರ, ಲೇ ಅಕ್ಕ ದೊಡ್ಡರಂಗಿ ಚಿಕ್ಕರಂಗಿ ದೊಡ್ಡಕೇತಿ ಕಿಚ್ಚಿಕೇತಿ ಲಚ್ಚಿ ಲಕ್ಷ್ಮಿ
1: ಏನೇ
0: ಏನೇ ಕುಸುಮಾಲೆ, ಇವತ್ತು ಶ್ರಾವಣ ಶನಿವಾರ ನಮ್ ಬೆಳಗಿರ ರಂಗಪ್ಪನ ಹಬ್ಬ ಮಾಡ್ಬೇಕಲ್ಲ, ತಕ್ಕಂಡ್ರೆ ಬಿಂದಿಗೆ ನೀರ್ಗೋಗೋಣ ಅಂತೇಳಿ ಎಲ್ರು ಸೇರಿ ಆ ಬಿಂದಿಗೆ ತಕ್ಕೊಂಡು ಬರ್ತಾ ಅವ್ರೆ ಆ ಕಾಡಲ್ಲಿ.

0: ಬರ್ತಾರೆ ಏಳು ಜನ ಅಕ್ಕ ತಂಗಿಯರು, ಹಿಂದ್ ಮೂರ್ ಜನ, ಮುಂದ್ ಮೂರ್ ಜನ, ಮಧ್ಯದಲ್ಲಿ ಚಿಕ್ಕವಳಲ್ವೇ ಕುಸುಮಾಲೆ ಹುಟ್ಟಿದ ಮೇಲೆ ಭಾಗ್ಯ ಬಂದಿದ್ದು. ಏಳನೇ ಅವಳು ಅಂತ ಮುಂದ್ ಬಿಟ್ಕೊಂಡು ಮೂರ್ ಜನ, ಹಿಂದ್ ಬಿಟ್ಕೊಂಡು ಮಧ್ಯದಲ್ಲಿ ಕುಸುಮಾಲೆ ಕರ್ಕೊಂಡು ಬರ್ತಾ ಇದ್ರು.
1: ನೀರಿಗೆ
0: ಬರ್ತಿರುವಂತ ಸಮಯ ರಂಗಪ್ಪ ನೋಡ್ದ, ಎಂತ ಚೆಲ್ವೆನೆ, ಎಂತ ಚೆಲ್ವೆ ಇವಳು, ತಂದ್ರೆ ತರಬೇಕು ಇವಳ ನನ್ನ ಬೆಳ್ಳಿ ಬೆಟ್ಟಕ್ಕೆ ಈ ಸ್ವಾಲಗಿರಿ ಅಣ್ಣ.
1: ಹೌದೌದು,
0: ಏನಂತ ಉರುಣಿಸ್ತಿದ್ದಾನೆ ಆ ರಂಗಪ್ಪ ಅವಳು ನೋಡಿ ಅಂತ ಅಂದ್ರೆ.

0: ಯಾವಾಗಿಂಗ್ ಅಂದ್ರು ಏಳು ಜನರಿಗೆ ನೋಡಿದ್ರು ಅಲ್ಲಲ್ಲಲ್ಲ ಯಾರೋ ದನ ಕರ ಕುರಿ ಕಾಯ ಮಕ್ಕಳು ಇಷ್ಟೊತ್ತಿಗೆ ಬಂದು ನಮ್ಮನ್ನ ಈ ತರ ರೇಗಿಸ್ತಾವ್ರಲ್ಲ
1: ಹಿಡ್ಕೊಳ್ಳಿ
0: ಅಕ್ಕ ಏನಮ್ಮ ಯಾರಿರ್ಬೋದು ನೋಡ್ರಿ ಅಂತೇಳಿ ಸುತ್ತಲ ನೋಡ್ತಿದ್ದಾರೆ ಕಾಡು ಮೇಡು ಬೆಟ್ಟ ಗುಡ್ಡೆಲ್ಲ ತಿರುಗಿ ನೋಡ್ರಿ ಎಲ್ಲೂ ಕಾಣಲಿಲ್ಲ ಅದಕ್ಕೆ ರಂಗಪ್ಪ ಮರದ ಮೇಲೆ ಕುತ್ಕೊಂಡೆ ಅಂತಾನೆ ರೇ ಹುಡುಗಿರೇ

ಇದುವರೆಗೂ ಕೇಳಿದ್ರಿ ಕಂಸಾಳೆ ಮಳೆ ಮಹದೇಶ್ವರ, ಮಂಟೇಸ್ವಾಮಿ ಬಿಳಿಗಿರಿ ರಂಗಕಾವ್ಯ ಕುರಿತು ವಿಶೇಷ ಜನಪದ ಸಿರಿ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂತಹ ವೇಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣುಧ್ವನಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124862286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಭಾರತೀಯ ಗಾಯನ ಸಮಾಜದ ಅಧ್ಯಕ್ಷರಾದ ವಿದುಷಿ ಡಾಕ್ಟರ್ ರೋಹಿಣಿ ಗಂಗಾಧರಯ್ಯ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣುಧ್ವನಿಗೆ ಕೂಡ

0: Por FM, que el Icanazú.
1: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
2: NS ಲಕ್ಷ್ಮೀನಾರಾಯಣ ಭಟ್ ಅವರ ಕವಿತೆ

0: ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
1: ನಾನು

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಮಂಜುನಾಥ್ ಪೈ ನಾನು. ಮುಂದಿನ ಗೀತೆ ನಾವಿಂದು ಹಾಡೋ ಚಿತ್ರ ರಣಧೀರ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ತುಂತುರು. ಗಾಯಕರು ಚಿತ್ರ. ಚಿತ್ರ ಅಮೃತ ವರ್ಷಿಣಿ. ಹಾಡನ್ನ ಕೇಳಿ ಆನಂದಿಸಿ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831 2486 2 86.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
4: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: 3124862866.
1: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
4: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gargir, Seraph and Dwellers today. Terms and conditions apply.
3: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
0: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gargir, Seraph and Dwellers today. Terms and conditions apply.
2: KLE Vishwavidyalaya Daki.
3: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು, ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋನ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್.

0: ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಪೀಠಾಸೀನಾಧಿಕಾರಿ ಕೃಷ್ಣಪ್ರಸಾದ್ ಟೆನ್ನೇಟಿ ಹೇಳಿದರು. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ನಿರ್ಣಯವನ್ನು ಮಂಡಿಸಿದರು. ಇದಕ್ಕೂ ಮುನ್ನ ಸ್ಪೀಕರ್ ಓಂ ಬಿರ್ಲಾ ವಿರೋಧ ಪಕ್ಷದ ಸದಸ್ಯರಿಗೆ ಸದನವು ಸುಗಮವಾಗಿ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಮತ್ತು ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದು ಹೇಳಿದರು. ನೀಟ್ ವಿಷಯ ಮತ್ತು ಇತರ ವಿಷಯಗಳ ಕುರಿತು ರಾಜ್ಯಸಭೆಯಲ್ಲಿಯೂ ಪದೇ ಪದೇ ಗದ್ದಲ ಉಂಟಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚಿಸಲು ಇಚ್ಛಿಸಿದ್ದರೂ ಕಾಂಗ್ರೆಸ್ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಚರ್ಚೆಯನ್ನು ತಪ್ಪಿಸುತ್ತಿದೆ ಎಂದು ಆರೋಪಿಸಿದರು. ಮಕ್ಕಳು ಸೇರಿದಂತೆ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಅನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಸರ್ಕಾರದ ನೀತಿಗಳು ಹೊಂದಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣಾ ಕಾಯ್ದೆ 2023 ಜಾರಿಗೆ ತರಲಾಗಿದೆ. ಇದು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣೆಯನ್ನು ನಿಯಂತ್ರಿಸಲು ಹಾಗೂ ಮಕ್ಕಳ ಆನ್ಲೈನ್ ಗೌಪ್ಯತೆಯನ್ನು ಕಾಪಾಡಲು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಮಕ್ಕಳ ವೈಯಕ್ತಿಕ ದತ್ತಾಂಶವನ್ನು ಸಕ್ರಿಯಗೊಳಿಸಲು ಪೋಷಕರ ಒಪ್ಪಿಗೆಯನ್ನು ಇದು ಕಡ್ಡಾಯಗೊಳಿಸುತ್ತದೆ. ಟ್ರ್ಯಾಕಿಂಗ್, ನಡವಳಿಕೆಯ ಮೇಲ್ವಿಚಾರಣೆ ಅಥವಾ ಮಕ್ಕಳ ಕಡೆಗೆ ಉದ್ದೇಶಿತ ಜಾಹೀರಾತುಗಳಂತಹ ಅವರ ಯೋಗಕ್ಷೇಮಕ್ಕೆ ಹಾನಿಕಾರಕ ಅಭ್ಯಾಸಗಳನ್ನು ನಿಷೇಧಿಸುತ್ತದೆ ಎಂದು ಅವರು ವಿವರಿಸಿದರು. ಆನ್ಲೈನ್ ಗೇಮಿಂಗ್ನ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಯುವಜನರಲ್ಲಿ ಡಿಜಿಟಲ್ ವ್ಯಸನ ಮತ್ತು ಆರ್ಥಿಕ ಹಾನಿಯನ್ನು ಪರಿಹರಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಅಶ್ಲೀಲ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ದೇಶದಲ್ಲಿ 50 ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಸಾರ್ವಜನಿಕ ಪ್ರದೇಶದಿಂದ ನಿಷ್ಕ್ರಿಯಗೊಳಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ದೂರುಗಳ ಆಧಾರದ ಮೇಲೆ ಸರ್ಕಾರ ಅಂತಹ ಒಟಿಟಿ ಪ್ಲಾಟ್ಫಾರ್ಮ್ಗಳ ವಿರುದ್ದ ನಿಯಮಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ದೇಶಾದ್ಯಂತ ಪ್ರಸ್ತುತ 162 ವಂದೇ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಯಾಣಿಕರ ಪ್ರಯಾಣದ ಅನುಭವ ಹೆಚ್ಚಿಸಲು ರೈಲ್ವೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸಿದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ದೂರದ ಪ್ರಯಾಣಕ್ಕಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಯುವಜನರ ಭಾವನೆಗಳಿಗೆ ತೀವ್ರ ಸಂವೇದನಾಶೀಲವಾಗಿದೆ, ವಿದ್ಯಾರ್ಥಿಗಳು ಎತ್ತುವ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಲು ಮತ್ತು ಪರಿಹರಿಸಲು ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕೆಲವು ವ್ಯಕ್ತಿಗಳು ತಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ರಾಜಕೀಯ ಸಾಧನವಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನು ಈಡೇರಿಸಲು ಮತ್ತು ಯುವ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು, ವಿಶೇಷವಾಗಿ ಯುವಕರು ಮತ್ತು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಗದ್ದಲದ ಕುರಿತು ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಸರ್ಕಾರ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲು ಸಿದ್ಧವಿದೆ. ಆದರೆ ಬೀದಿಗಳಲ್ಲಿ ಸಮಸ್ಯೆ ಪರಿಹರಿಸಲು ವಿರೋಧ ಪಕ್ಷ ಅನುಚಿತ ಪ್ರಯತ್ನ ಮಾಡುತ್ತಿದೆ ಎಂದು ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಮೆಸಿಡೋನಿಯಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಕೋಪ್ಜೆ ನಗರದ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಸಂಘರ್ಷ, ಅಸಹಿಷ್ಣುತೆ ಮತ್ತು ವಿಭಜನೆಯನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ಗಾಂಧೀಜಿಯವರ ಸಂವಾದ, ಕರುಣೆ ಮತ್ತು ಶಾಂತಿಯುತ ಸಹಬಾಳ್ವೆಯ ಆದರ್ಶಗಳು ಹೆಚ್ಚು ಪ್ರಸ್ತುತವಾಗಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು.

0: ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60ರಿಂದ 61 ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು ದೇಶಾದ್ಯಂತ 60ರಿಂದ 62 ವರ್ಷಗಳಿಗೆ ಏಕರೂಪವಾಗಿ ಹೆಚ್ಚಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿತು. ಈ ವಿಷಯದಲ್ಲಿ ಆಯಾ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ತೀರ್ಮಾನ ಕೈಗೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಸೂಚಿಸಿದೆ. ಒಪ್ಪಿಗೆ ನೀಡಿದ ರಾಜ್ಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳು 61 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಬಹುದಾಗಿದೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಮೊದಲ ಬಾರಿಗೆ 3 ಸೇನೆಗಳು ಒಳಗೊಂಡ ಸಂಪೂರ್ಣ ಮಹಿಳಾ ಯಾತ್ರೆಯಾದ ಸಮುದ್ರ ಪ್ರದಕ್ಷಿಣವು ಕೋಟ್ಯಾಂತರ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಸಮುದ್ರ ಪ್ರದಕ್ಷಿಣಾ ಯಾತ್ರೆಯನ್ನು ವರ್ಚುಯಲ್ ಆಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಐಎಎಸ್ವಿ ತ್ರಿವೇಣಿ ಆತ್ಮನಿರ್ಭರ ಭಾರತ ಮತ್ತು ದೇಶದ ನಾವೀನ್ಯತೆ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದ ಜೀವಂತ ಉದಾಹರಣೆಯಾಗಿದೆ ಎಂದರು. ಐಎಎಸ್ವಿ ತ್ರಿವೇಣಿ ಕೇವಲ ಸಮುದ್ರ ದಂಡೆಯಾತ್ರೆಯಲ್ಲ, ಭಾರತದ 3 ರಕ್ಷಣಾ ಪಡೆಗಳ ಶಕ್ತಿ ಮತ್ತು ಸಮನ್ವಯದ ಉದಾಹರಣೆಯಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಇರಾನ್ಗೆ ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಅಂತಾರಾಷ್ಟೀಯ ವ್ಯಾಪಾರ ಮತ್ತು ನೌಕಾಯಾನ ಸ್ವಾತಂತ್ರ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಅಭಿಪ್ರಾಯಪಟ್ಟಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಆಸಿಯಾನ್ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅಮೆರಿಕದೊಂದಿಗೆ ಮಾಡಿಕೊಂಡ ಮಾತುಕತೆಗಳಲ್ಲಿ ತನ್ನ ಬದ್ಧತೆಗಳನ್ನು ಪೂರೈಸಲು ಇರಾನ್ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜತಾಂತ್ರಿಕತೆಗೆ ಅಮೆರಿಕ ಬದ್ಧವಾಗಿದೆ ಮತ್ತು ಇರಾನ್ನೊಂದಿಗೆ ಮಾತುಕತೆ ಮುಂದುವರಿಸಲು ಸಿದ್ಧವಾಗಿದೆ. ಮಾತುಕತೆಗಾಗಿ ನೇರ ಮತ್ತು ಪರೋಕ್ಷ ಮಾರ್ಗಗಳ ಮೂಲಕ ಅಮೆರಿಕವನ್ನು ಇರಾನ್ ಸಂಪರ್ಕಿಸಿದೆ ಎಂದು ಅವರು ಹೇಳಿದರು. ಹಾರ್ಮುಜ್ ಜಲಸಂಧಿಯು ಮುಕ್ತವಾಗಿರಬೇಕು. ಯಾವುದೇ ದೇಶವು ಬಲವಂತದಿಂದ ಅಂತಾರಾಷ್ಟೀಯ ಹಡಗು ಮಾರ್ಗವನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಜಾಗತಿಕ ವಾಣಿಜ್ಯವನ್ನು ದುರ್ಬಲಗೊಳಿಸುತ್ತದೆ ಎಂದು ಮಾರ್ಕೋ ರುಬಿಯೋ ಎಚ್ಚರಿಸಿದರು. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಇಂದು ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ಉನ್ನತಿ ಹೂಡಾ ಅವರನ್ನು 21-14, 9-21, 21-10 ಅಂತರದಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ 2ನೇ ಸುತ್ತಿಗೆ ಮುನ್ನಡೆದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಅವರನ್ನು 21-17, 5-21, 21-17 ಅಂತರದಿಂದ ಸೋಲಿಸಿ 16ರ ಸುತ್ತಿಗೆ ತಲುಪಿದರು. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಜೋಡಿ 32ನೇ ಸುತ್ತಿನ ಪಂದ್ಯದಲ್ಲಿ ಚೀನಾದ ವಾಂಗ್ ಚಾಂಗ್ ಮತ್ತು ಲಿಯಾಂಗ್ ವಿಖೆಂಗ್ ವಿರುದ್ದ 16-21, 7-21 ಅಂತರದಿಂದ ಸೋತರು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮುಜ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ 2ನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: ಇಸ್ ಸಮರ್ ವೆಕೇಶನ್ ಮೇ ಅಪನೇ ಬಚ್ಚೋ ಕೋ ಕುಚ್ ಐಸಿ ಚೀಜೆ ಸಿಖಾಯಿಯೇ ಜೋ ಸ್ಕೂಲ್ ಮೇ ರೆಗ್ಯುಲರ್ ಲೈಫ್ ಮೇ ನಹೀ ಸಿಖಾಯಿ ಜಾತಿ. ಸ್ಕೂಲ್ ಮೇ ಕಾಮನ್ ಆಕ್ಟಿವಿಟೀಸ್ ಹೋತಿ ಹೈ, ಡ್ರಾಯಿಂಗ್ ಹೋತಾ ಹೈ, ಆರ್ಟ್ ಆಕ್ಟಿವಿಟೀಸ್ ಹೋತಿ ಹೈ, ಮ್ಯೂಸಿಕ್ ಹೋತಾ ಹೈ, ಡಾನ್ಸ್ ಹೋತಾ ಹೈ. ಉಸ್ಕೆ ಅಲಾವಾ ಜೋ ಚೀಜೆ ಹೋತಿ ಹೈ, ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸ್ಪೀಕಿಂಗ್ ಹೈ. ಪಬ್ಲಿಕ್ ಸ್ಪೀಕಿಂಗ್ ಭೀ ಶಾಯದ್ ಕುಚ್ ಸ್ಕೂಲ್ಸ್ ಮೇ ಸಿಖಾಯಾ ಜಾತಾ ಹೈ. ಪರ್ ಯು ನೋ ಕಮ್ಯುನಿಕೇಶನ್ ಆ್ಯಂಡ್ ಮೀಡಿಯಾ ಹೈ, ಯಾ ಫಿರ್ ಮಾರ್ಷಲ್ ಆರ್ಟ್ಸ್ ಹೈ, ಯಾ ಐಸಿ ಕೋಯಿ ಸ್ಕಿಲ್ಸ್ ಜೋ ರೆಗ್ಯುಲರ್ ಉಸ್ಕೆ ಸ್ಕೂಲ್ ಮೇ ನಹೀ ಸಿಖಾಯಿ ಜಾತಿ, वैसी स्किल्स आप समर वेकेशन में सिखाइए। जो कॉमन स्किल्स है जो हमेशा ही स्कूल में सिखाई जाती है वही अगर आप समर में सिखाओगे तो कोई ज्यादा फायदा नहीं होगा, क्योंकि वो स्कूल में भी सीख ही रहा है। तो ऐसा कुछ सिखाओ जिससे उसे कुछ नया सीखने को मिले, और नई चीजें ना बच्चों को बहुत फैसिनेट करती है। वैसे समर वेकेशन में करने के लिए तो बहुत कुछ है, पर हमारे जमाने में तो हम आम तोड़ा करते थे, हमारे जमाने में तो हम ये किया करते थे, वो किया करते थे। सिर्फ इतनी स्टोरीज बोलोगे तो उतना काफी नहीं है, आपको खुद को पार्टिसिपेट करके अपने बच्चों के साथ समर वेकेशंस को फ्रूटफुल बनाना है, एंजॉयबल बनाना है और मेमोरेबल बनाना है। इसी के साथ मैं आरजे स्वरा आप सभी से विदा लेती हूँ। जाने से पहले एक इम्पोर्टेंट बात, अपनी ऑनलाइन जिंदगी से थोड़ा सा ऑफलाइन वक्त निकालिए और इस समर वेकेशन में अपने बच्चों के साथ खूब सारा टाइम स्पेंड कीजिए। बाय बाय, टेक केयर एंड गुड नाइट।

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraf and Dwellers today. Terms and conditions apply.
4: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಎಂದೂ ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮೊದಲ ಗೀತೆ ಗೌರಿ ಚಿತ್ರದ್ದು. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು. ಇವಳು ಯಾರು, ಬಲ್ಲೆಯೇನು, ಇವಳ ಹೆಸರ ಹೇಳಲೇನು?

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಭಾಗ್ಯವಂತರು ಚಿತ್ರದ್ದು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಜಾನಕಿ ಮತ್ತು ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಎರಡು ಕನಸು ಚಿತ್ರದ ತಮ್ ನಮ್ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ 1963 ಬಿಡುಗಡೆಯಾದ ಪಿಬಿ ಶ್ರೀನಿವಾಸ್ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದ ಮನಮೆಚ್ಚಿದ ಮಡದಿ ಚಿತ್ರದಿಂದ ತುಟಿಯ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬ ಕೆಂಟಸಂಪಿಗೆ.

90.4 FM KLE ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ 1971 ತೆರೆ ಕಂಡಂತಹ ಶರಪಂಜರ ಚಿತ್ರದ ಗೀತೆಯಿದು. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿರುವ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: 90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳಿ ವಿಜಯ್ ನರಸಿಂಹ್ ಅವರ ಸಾಹಿತ್ಯವಿರುವ ವಿಷ್ಣುವರ್ಧನ್, ಆರತಿ ಅಂಬರೀಷ್, ಎಸ್ ಅಶ್ವಥ್, ಲೀಲಾವತಿ ಮುಂತಾದವರ ಅಭಿನಯಿಸಿರುವಂತಹ 1972ರಲ್ಲಿ ತೆರೆ ಕಂಡಂತಹ ನಾಗರಹಾವು ಚಿತ್ರದ ಗೀತೆಯನ್ನ ಈ ಗೀತೆಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ವಿಜಯ್ ಭಾಸ್ಕರ್ ಅವರು. ಬಾರೆ ಬಾರೆ ಚಂದದ ಚಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಲುವಿನ ದಾರೆ.

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬೆಂಗಳೂರು ಮೈಲ್ ಚಿತ್ರದ ಗೀತೆ ಕಣ್ಣುಗಳೇ ಕಮಲಗಳು ಮುಂಗುರುಳೆ ದುಂಬಿಗಳು

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ. ಈ ಗೀತೆಗೆ ಸಾಹಿತ್ಯವನ್ನ ಬರೆದಿದ್ದಾರೆ ವಿಜಯ ನರಸಿಂಹ ಅವರು. ಸಂಗಮ ಸಂಗಮ ಅನುರಾಗ ಸಂಗಮ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.